ಆಕಾಶವಾಣಿ ಮಂಗಳೂರು. ಇಂದು ಸೋಮವಾರ, 1948 ಶಕವರ್ಷ, ವೈಶಾಖ ಮಾಸದ 21 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 11 ತಾರೀಕು. 275.5 ಮೀಟರ್ಗಳು, 1089 kHz ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃ ಬಾಂಧವರಿಗೆಲ್ಲ ನಾನು ವಿದ್ಯಾ ಮಹೇಶ್ ಮಾಡುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ.

0: 166 for 7 in 20 overs, riding on Tilak Varma's 57 off 42 balls. Today, Punjab Kings will face Delhi Capitals at Himachal Pradesh Cricket Association Stadium in Dharamshala at 7:30 p.m. And that is the end of this news bulletin.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕನಕದಾಸರ ಕೀರ್ತನೆ, ಹಾಡಿದ್ದಾರೆ ಪಿ ಎಸ್ ವಸಂತ. ಜಪವ ಮಾಡಿದರೇನು, ತಪವ ಮಾಡಿದರೇನು.

0: ವಿದ್ಯಾರ್ಥಿಯಾದ ನಾನು ಆಸೆಯನ್ನು ಪರಿಭಾವಿಸುವ ಕ್ರಮವೇ ಬೇರೆ. ಅರ್ಥಶಾಸ್ತ್ರದ ಪ್ರಕಾರ ಆಸೆಯು ಮಾನವನ ಚಟುವಟಿಕೆಗಳಿಗೆ ಮೂಲ. ಆಸೆಗಳ ತೃಪ್ತಿಗಾಗಿಯೇ ಮಾನವ ದುಡಿದು ಸಂಪನ್ಮೂಲಗಳನ್ನು ಸಂಚಯಿಸುತ್ತಾನೆ. ಆ ಬಳಿಕ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸಿ ಆಸೆಯನ್ನು ತೃಪ್ತಿಪಡಿಸುತ್ತಾನೆ. ಸರಕು ಮತ್ತು ಸೇವೆಗಳ ಅನುಭೋಗವಾಗಬೇಕಾದರೆ ಅವುಗಳ ಉತ್ಪಾದನೆ ನಡೆಯಬೇಕು. ಉತ್ಪಾದನೆಯಾಗಬೇಕಾದರೆ ಉತ್ಪಾದನಾಂಗಗಳು ಅವುಗಳನ್ನು ಉತ್ಪಾದನೆ ಮಾಡಬೇಕು. ಉತ್ಪಾದನೆಯಾದರೆ ಸಾಲದು, ಅವು ವಿನಿಮಯವಾದರೇನೆ ಅನುಭೋಗ ಸಾಧ್ಯವಾಗುವುದು. ನಾವೆಲ್ಲ ಬದುಕುತ್ತಿರುವುದು ಆಸೆಯಿಂದಾಗಿ. ಹಾಗಾಗಿ ಆಸೆಗಳು ದುಃಖಕ್ಕೆ ಮೂಲ ಎಂದಿರುವುದನ್ನು ಅರ್ಥಶಾಸ್ತ್ರವು ದುರಾಸೆಯೇ ದುಃಖಕ್ಕೆ ಮೂಲ ಎಂದು ಬದಲಾಯಿಸಿಕೊಳ್ಳುತ್ತದೆ. ಆಸೆಗಳಿಗೆ ಅಂತ್ಯವೆಂಬುದಿಲ್ಲ. ತೊಟ್ಟಿಲಿನಿಂದ ಗೋರಿಯವರೆಗೆ ಬರುವ ಮಾನವನ ಸಂಗಾತಿ ಎಂದರೆ ಅದು ಆಸೆ ಮಾತ್ರ. ಎಲ್ಲ ಆಸೆಗಳನ್ನು ತೃಪ್ತಿಪಡಿಸುವಷ್ಟು ಸಂಪತ್ತು ನಮ್ಮಲ್ಲಿ ಇರುವುದಿಲ್ಲ. ಆದುದರಿಂದ ಬುದ್ಧಿವಂತನಾದ ಮಾನವ ಆದ್ಯತೆಗನುಸಾರವಾಗಿ ಆಸೆಗಳನ್ನು ತೃಪ್ತಿಪಡಿಸುತ್ತಾ ಹೋಗುತ್ತಾನೆ. ಅವನು ನೀಡುವ ಆದ್ಯತೆ ಅವನ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ನಾವು ಒಂದೇ ಆಸೆಯನ್ನು ಪದೇ ಪದೇ ತೃಪ್ತಿಪಡಿಸುತ್ತಾ ಹೋದರೆ ಅದು ವ್ಯಸನವಾಗಿ ಮಾರ್ಪಡುತ್ತದೆ. ಧೂಮಪಾನ, ಮದ್ಯಪಾನ, ಜುಗಾರಿ, ಮೈಥುನ ಇತ್ಯಾದಿಗಳನ್ನು ಇದಕ್ಕೆ ಉದಾಹರಣೆಯಾಗಿ ನೀಡಬಹುದು. ಇಂತಹ ಆಸೆಗಳನ್ನು ವಿಷಯಾಸಕ್ತಿ ಎಂದು ಕರೆಯಲಾಗುತ್ತದೆ. ವಿಷಯಾಸಕ್ತಿಯಿಂದ ಏನಾಗುತ್ತದೆ? ಭಗವದ್ಗೀತೆ ಏನು ಹೇಳುತ್ತದೆ ಎಂದು ಕೇಳೋಣ. ಧ್ಯಾಯತೋ ವಿಷಯಾನುಪುಂಸಃ ಸಂಗಸ್ತೇಷುಪಜಾಯತೆ ಸಂಗಃ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾದ್ಭವತಿ ಸಮೋಹ ಸಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಷಯಗಳನ್ನು ಕುರಿತೇ ಚಿಂತಿಸುವವರಿಗೆ ಅದರಲ್ಲಿ ಆಸಕ್ತಿ ಉಂಟಾಗುತ್ತದೆ. ಆಸಕ್ತಿಯಿಂದ ಆ ವಿಷಯಗಳು ಬೇಕೆಂಬ ಆಸೆ ಉಂಟಾಗುತ್ತದೆ. ಆಸೆ ಈಡೇರದಾದಾಗ ಕ್ರೋಧ ಉಂಟಾಗುತ್ತದೆ. ಕ್ರೋಧದಿಂದ ಅವಿವೇಕ ಮೂಡುತ್ತದೆ. ಅವಿವೇಕದಿಂದ ಸ್ಮರಣಶಕ್ತಿ ಕುಂಠಿತವಾಗುತ್ತದೆ. ಸ್ಮರಣಶಕ್ತಿ ಕುಂಠಿತವಾಗುವುದರಿಂದ ಬುದ್ಧಿಶಕ್ತಿ ನಾಶವಾಗುತ್ತದೆ. ಬುದ್ಧಿಶಕ್ತಿ ನಾಶವಾದವ ವಿನಾಶ ಹೊಂದುತ್ತಾನೆ. ಆಸೆ ಎಂಬ ಬಿಸಿಲು ಕುದುರೆ ಏರಿ ಜೀವನವನ್ನೇ ಹಾಳು ಮಾಡಿಕೊಂಡ ಅನೇಕರ ಬಗ್ಗೆ ನೀವು ಕೇಳಿದ್ದೀರಿ. ಹೆಣ್ಣಿನಾಶೆಯಿಂದ ರಾವಣ ಸತ್ತ, ಮಣ್ಣಿನಾಶೆಯಿಂದ ಕೌರವ ಸತ್ತ, ಕಾಮಾತುರನಾದ ನಹುಷ ಹೆಬ್ಬಾವಾದ, ಇವರ ದುರಂತಕ್ಕೆ ದುರಾಸೆಯೇ ಕಾರಣ. ದುರಾಸೆಯಿಂದ ತನ್ನ ಬಾಳನ್ನು ಕತ್ತಲೆ ಮಾಡಿಕೊಂಡ ವ್ಯಕ್ತಿಯೊಬ್ಬನ ಕಥೆಯನ್ನು ನಿಮಗೆ ನೆನಪಿಸುತ್ತಿದ್ದೇನೆ. ಒಮ್ಮೆ ಒಬ್ಬ ವ್ಯಕ್ತಿ ಕಠೋರ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡ. ತನ್ನ ಆಸೆಯೆಲ್ಲವೂ ಈಡೇರಬೇಕೆಂಬ ವರವನ್ನು ಬೇಡಿದ. ಭಗವಂತ ಅವನಿಗೆ ಒಂದು ಶಂಖವನ್ನು ಇತ್ತು. ನಿನಗೇನು ಬೇಕೋ ಅದೆಲ್ಲವನ್ನು ನೆನೆಸಿಕೊಂಡು ಶಂಖವೂದು, ನಿನ್ನ ಆಸೆ ಈಡೇರುತ್ತದೆ ಅಂದ. ಆ ವ್ಯಕ್ತಿ ಶಂಖ ಊದಿ ತನಗೆ ಬೇಕಾದುದೆಲ್ಲವನ್ನು ಪಡೆಯತೊಡಗಿದ. ಇದು ಗೊತ್ತಾಗಿ ಪಕ್ಕದ ಮನೆ ಆತನಿಗೆ ದುರಾಸೆ ಉಂಟಾಯಿತು. ಅವನೂ ತಪಸ್ಸಿನ ಮೂಲಕ ದೇವರನ್ನು ಮೆಚ್ಚಿಸಿದ. ನಿನ್ನ ಆಸೆ ಏನು ಎಂದು ಭಗವಂತ ಕೇಳಿದಾಗ, ನನ್ನ ಪಕ್ಕದ ಮನೆಯಾತ ಶಂಖವೂದಿ ಏನನ್ನು ಕೇಳುತ್ತಾನೋ ಅದರ ಎರಡು ಪಟ್ಟು ನನಗೆ ಸಿಗುವಂತೆ ವರ ಕೊಡು ಎಂದು ಕೇಳಿದ. ಭಗವಂತ ತಥಾಸ್ತು ಎಂದ. ಅಂದಿನಿಂದ ಅವನ ಭವಿಷ್ಯವೇ ಬದಲಾಯಿತು. ಶಂಖ ಊದಿದ ಒಂದು ಕಾರು ಕೇಳಿದರೆ ಪಕ್ಕದ ಮನೆಯವನಿಗೆ ಎರಡು ಕಾರು ಸಿಕ್ಕಿತು. ಶಂಖದವ ಒಂದು ಮನೆ ಪಡೆದಾಗ ಪಕ್ಕದವನಿಗೆ ಎರಡು ಮನೆ ಸಿಕ್ಕಿತು. ಶಂಖದವನಿಗೆ ವಿಪರೀತ ಸಿಟ್ಟು ಬಂದು ಶಂಖ ಊದಿ ನನ್ನ ಒಂದು ಕಣ್ಣು ಹೋಗಲಿ ಅಂದ. ಪಕ್ಕದ ಮನೆಯವನ ಎರಡೂ ಕಣ್ಣು ಹೋಯಿತು. ಮಾನವ ಸಂಪತ್ತನ್ನು ಗಳಿಸಬೇಕೆಂದು ಪ್ರಯತ್ನಿಸುವುದು ತಪ್ಪಲ್ಲ. ಆದರೆ ತಪ್ಪು ಪ್ರಯತ್ನ ಮಾಡಬಾರದು. ಅತಿ ಸರ್ವತ್ರಂ ವರ್ಜಯೇತೆಂಬ ಮಾತಿದೆ. ಧನವುಳ್ಳ ಧನಿಕರು ತನ್ನ ಧನದಿಂದ ಅಗತ್ಯದ ಆಸೆಗಳನ್ನು ಮಾತ್ರವೇ ತೃಪ್ತಿಪಡಿಸಿ ಉಳಿದುದನ್ನು ಸಮಾಜದ ಹಿತಕ್ಕಾಗಿ ಬಳಸಬೇಕೆಂದು ತಮ್ಮ ಸಾಮಾಜಿಕ ದತ್ತಿ ಸಿದ್ಧಾಂತದಲ್ಲಿ ಗಾಂಧೀಜಿ ಹೇಳಿದ್ದಾರೆ. ಅಲೆಕ್ಸಾಂಡರ್ ದ ಗ್ರೇಟ್ ಸತ್ತಾಗ ಅವನ ಇಚ್ಛೆಯಂತೆ ಅವನ ಎರಡೂ ಕೈಗಳನ್ನು ಹೊರಕ್ಕೆ ನೆಟ್ಟಗೆ ನಿಲ್ಲಿಸಿ ಸಮಾಧಿ ಮಾಡಲಾಯಿತಂತೆ. ವಿಶ್ವವಿಜೇತನಾದರೂ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಬರಿಗೈಯಲ್ಲಿ ಹೋದ ಎನ್ನುವುದು ಇದರ ಸಂದೇಶ. ಮಾನವನ ಅತಿದೊಡ್ಡ ಸಾಧನೆ ಎಂದರೆ ಸಂಯಮ ಎಂದು ಮಹಾತ್ಮ ಗಾಂಧಿ ಹೇಳುತ್ತಿದ್ದರು. ನಾವು ಸಂಯಮದಿಂದ ಅತಿ ಆಸೆಯನ್ನು ಗೆದ್ದು ನಾವೂ ಬಾಳೋಣ, ಇತರರನ್ನು ಬಾಳಗೊಡೋಣ.
1: ಇದುವರೆಗೆ ಡಾಕ್ಟರ್ ಪ್ರಭಾಕರ ಶಿಶಿಲ ಅವರಿಂದ ಚಿಂತನ ಕೇಳಿದಿರಿ. ಸ್ವಾಮಿ ವಿವೇಕಾನಂದರು ಹೀಗೆಂದಿದ್ದಾರೆ, ನಿಮಗೆ ಸಹಾಯ ಮಾಡುವ ಜನರನ್ನು ಎಂದಿಗೂ ಮರೆಯಬೇಡಿ, ನಿಮ್ಮನ್ನು ಪ್ರೀತಿಸುವವರನ್ನು ಎಂದಿಗೂ ದ್ವೇಷಿಸಬೇಡಿ, ನಿಮ್ಮನ್ನು ನಂಬಿದವರಿಗೆ ಎಂದಿಗೂ ಮೋಸ ಮಾಡಬೇಡಿ.

0: ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಚಿಂತನ ಡಾಕ್ಟರ್ ಪ್ರಭಾಕರ ಶಿಶಿಲ ಅವರಿಂದ.
1: ಆಸೆಯೇ ದುಃಖಕ್ಕೆ ಮೂಲ ಎಂದು ಭಗವಾನ್ ಬುದ್ಧ ಹೇಳಿದುದನ್ನು ನಾವು ಎಲಿಮೆಂಟರಿ ಶಾಲೆಯಲ್ಲಿ ಕಲಿತಿದ್ದೇವೆ. ಆದರೆ ಅರ್ಥಶಾಸ್ತ್ರದ ವಿದ್ಯಾರ್ಥಿ

ಆಕಾಶವಾಣಿ ಮಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ರಾಜಲಕ್ಷ್ಮಿ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ.

7:45 ರಾಗರಂಜನಿ, 8:30 ಹಿಂದಿ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಕನ್ನಡ ಚಿತ್ರಗೀತೆಗಳು, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್. ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00 ಭಾವಗೀತೆಗಳು. 11:10 ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸಲಿರುವ ಗುಜರಾತ್ನ ಸೋಮನಾಥ ದೇವಾಲಯದ ಮರು ನಿರ್ಮಾಣದ 75ನೇ ವರ್ಷದ ಸಂಭ್ರಮಾಚರಣೆಯ ಸೋಮನಾಥ ಅಮೃತ ಪರ್ವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ, ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ, ಬರೆದು ಪ್ರಸ್ತುತಪಡಿಸುವವರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಹೆಮಟೋ ಆನ್ಕಾಲಜಿಸ್ಟ್ ಡಾ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪ್ರೀಡಿಯಾಟ್ರಿಕ್ ಮೈಸೂರು ಘಟಕದ ಖಜಾಂಚಿಗಳು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ತೇಜಸ್ವಿನಿ ಗಿರೀಶ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:20 ಸ್ವರಮಾಧುರ್ಯ, ಅಜಯ್ ವಾರಿಯರ್ ಹಾಡಿರುವ ವಚನಗಳು. 11:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮ, ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ, ಪ್ರಸ್ತುತಿ ಜಯಶ್ರೀ ಬಿ ಕದ್ರಿ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು, 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ, ಗುರುಗಳು ಸಂಪದಾ ಉಪಾಸನಿ, ವಿದ್ಯಾರ್ಥಿಗಳು ಸ್ವರ್ಜಿತ್ ಉಪಾಸನಿ ಹಾಗೂ ಅಥರ್ವ್ ಅಗರ್ವಾಲ್. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ಹರೀಶ್ ಕೊಳ್ತಿಗೆ ಅವರೊಂದಿಗೆ ಜೇನು ಕೃಷಿ ಕುರಿತು ಸಂದರ್ಶನ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಯುವವಾಣಿ, ಜ್ಞಾನ ಜ್ಯೋತಿಯ ಸಾರಥಿ ಗುರುಗಳು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಸಂಧ್ಯಾ ಎನ್ ಮಣಿನಾಲ್ಕೂರ್. 8:30 ತುಳು ಕಾರ್ಯಕ್ರಮ, ಚಂದ್ರಹಾಸ ಕಣಂತೂರು ಅವರಿಂದ ಕಥೆ ಬೀರಿಬಾಚಿ. 9:15 ಸ್ಪಾಟ್ಲೈಟ್, 9:30 ಕನ್ನಡ ಚಿತ್ರಗೀತೆಗಳು, 10:00 ಶಾಸ್ತ್ರೀಯ ಸಂಗೀತ, ಪಿಎಸ್ ವಸಂತ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

0: ಸುನೀತಾ ಅನಂತಸ್ವಾಮಿ ಹಾಡಿರುವ ಸಂತ ಶಿಶುನಾಳ ಶರೀಫರ ತತ್ವಪದವನ್ನು ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಪಕ್ಷಪಾತ ಬಾರದಂತಿರಲು ಮುನ್ನೆಚ್ಚರಿಕಾ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ರಾಜಲಕ್ಷ್ಮಿ.
2: ಚಿಕಿತ್ಸೆಯನ್ನು ನಾವು ಮೊದಲನೇದಾಗಿ ಒಂದು ವಾರ ಮಟ್ಟಿಗೆ ಸೀಮಿತಗೊಳಿಸ್ತೇವೆ. ಒಂದು ವಾರದಲ್ಲಿ ನಮಗೆ ಒಂದು ಪೇಷೆಂಟ್ಸಲ್ಲಿ ಇಂಪ್ರೂವ್ಮೆಂಟ್ ಅಂತಂದರೆ ಕೈ ಎತ್ತಲಿಕ್ಕಾಗ್ಬೋದು, ಕಾಲನ್ನು ಮಡಿಸ್ಲಿಕ್ಕಾಗ್ಬೋದು, ಅಥವಾ ಬೆರಳುಗಳ ಒಂದು ಮೂಮೆಂಟ್ ಇರಬಹುದು, ಅಥವಾ ಮಾತಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದಿದ್ದಿರಬಹುದು, ಅಥವಾ ಕೈ ಭಾರ ಆಗ್ತಾ ಇದ್ದದ್ದು ಭಾರ ಕಡಿಮೆ ಆಗಿರಬಹುದು, ಕೈ ನೋವಿರುವುದು, ಶೀತತೆ ಇರುವಂಥದ್ದೆಲ್ಲ ಕಡಿಮೆ ಆಗಿರುವಂಥದ್ದು, ಇಂಥ ಎಲ್ಲ ಲಕ್ಷಣಗಳನ್ನು ನಾವು ಒಂದು ವಾರದಲ್ಲಿ ನೋಡ್ತೇವೆ. ಇದು ಆದ ಮೇಲೆ ನಮ್ಮ ಸೆಕೆಂಡ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಅಭ್ಯಂಗಾದಿ ಕ್ರಿಯೆಗಳನ್ನು ಮಾಡ್ತೇವೆ. ಸ್ವಲ್ಪ ಪೇಷೆಂಟ್ಸಲ್ಲಿ ಇಂಪ್ರೂವ್ಮೆಂಟ್ ಆದ ಮೇಲೆ ನಾವು ಎಣ್ಣೆ ಹಚ್ಚುವಂಥದ್ದು, ಅಂದರೆ ಈ ಕಾಯಿಲೆಗೆ ಬೇಕಾದಂತಹ ಕೆಲವು ಔಷಧಯುಕ್ತ ಎಣ್ಣೆಗಳನ್ನು ನಾವು ಅಭ್ಯಂಜನ ಸ್ನಾನವನ್ನು ಮಾಡಿಸ್ತೇವೆ. ಮತ್ತು ಕೆಲವು ಪಿಂಡಸ್ವೇದಗಳು ಅಂತಿದೆ, ಅಂದರೆ ಶಾಲಿ ಪಿಂಡಸ್ವೇದ ಇರ್ಬೋದು, ತಿಲಪಿಂಡಸ್ವೇದ ಇರ್ಬೋದು, ಗೋಧೂಮ ಪಿಂಡಸ್ವೇದ ಇರ್ಬೋದು, ಹೀಗೆ ವಿವಿಧ ಬಗೆಯ ಪಿಂಡಸ್ವೇದಗಳನ್ನು ಕೂಡ ನಾವು ಮಾಡ್ತೇವೆ. ಅದರೊಟ್ಟಿಗೆ ನಾವು ಪಂಚಕರ್ಮದಲ್ಲಿ ಒಂದಾದಂತಹ ಬಸ್ತಿ ಅಂತ ಚಿಕಿತ್ಸೆಯನ್ನು ಬಲಕ್ಕೆ ಅನುಸಾರವಾಗಿ ನೋಡಿಕೊಂಡು ಕೂಡ ಮಾಡ್ತೇವೆ. ಪ್ರಿಕಾಷನ್ಸನ್ನು ಖಂಡಿತವಾಗಿ ತಗೊಳ್ಬೇಕಾಗ್ತದೆ. ನಾವು ಒತ್ತಡರಹಿತ ಜೀವನ ಶೈಲಿಯನ್ನು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸಬೇಕಾಗ್ತದೆ. ಎರಡನೇದು, ಬಿ ಪಿ ಬರದೇ ಇರುವಂತಹ ಒಂದು ಯೋಚನೆ ಮಾಡಬೇಕು. ಮತ್ತು ಶುಗರು ನಮಗೆ ಬರಬಾರ್ದು ಅಂತ ನಮ್ಮ ಜೀವನ ಶೈಲಿಯಲ್ಲಿ ನಾವು ವ್ಯತ್ಯಾಸ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇರಬಾರ್ದು. ಮತ್ತು ನಮಗೆ ಬೊಜ್ಜು ಜಾಸ್ತಿ ಇರಬಾರ್ದು. ಬೊಜ್ಜುಯಿಂದಾಗಿ ಕೂಡ ಎಲ್ಲ ಹಲವಾದ ಕಾಯಿಲೆಗಳು ಬರ್ತದೆ. ಅದು ಮಾತ್ರ ಅಲ್ಲ, ನಮಗೆ ದುಶ್ಚಟಗಳು ಇರಬಾರ್ದು. ಮತ್ತು ನಮ್ಮ ಒಂದು ಜೀವನ ಶೈಲಿಯಲ್ಲಿ ಸಾಧಾರಣವಾಗಿರಬೇಕು. ನಾವು ಹೊರಗಿನ ಆಹಾರಕ್ಕೆ ಮೊರೆ ಹೋಗಬಾರದು. ಮನೆಯಲ್ಲಿ ಮಾಡಿದಂಥ ಆಹಾರವನ್ನೇ ಯಾವಾಗಲೂ ಉಪಯೋಗ ಮಾಡಬೇಕು. ಮತ್ತು ಬಿಸಿಯಾದ ಆಹಾರ ತಗೋಬೇಕು. ಅದಾದ ನಂತರ ಪ್ರಕೃತಿಗೆ ಅನುಸಾರವಾಗಿ ನಮ್ಮ ಜೀವನ ಶೈಲಿಯನ್ನು ನಾವೇ ರೂಪಿಸಿಕೊಂಡ್ರೆ ಎಂಥ ಕಾಯಿಲೆಗಳು ಬರದೇ ಇದ್ದಾಗೆ ನಾವು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೋದು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಪಕ್ಷಪಾತ ಬಾರದಂತಿರಲು ಮುನ್ನೆಚ್ಚರಿಕಾ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ರಾಜಲಕ್ಷ್ಮಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
0: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಡಿ ಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ನನ್ನ ರಾಗತಾನ ಪಲ್ಲವಿ ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮದ ಇಂದಿನ ಪ್ರಸ್ತುತಿ ಜಯಶ್ರೀ ಬಿ ಕದ್ರಿ. ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
3: ಗೋಡಂಬಿ ಅಥವಾ ಗೇರು ಒಂದು ಹಸಿರು ಯುಕ್ತವಾದ ಬೆಳೆಯಾಗಿದ್ದು ತನ್ನದೇ ಆದ ಸ್ವಾದ, ರುಚಿ ಹಾಗೂ ಗುಣವನ್ನು ಹೊಂದಿದೆ. ಮೂಲತಃ ಇದು ಮಧ್ಯ ಉಷ್ಣವಲಯ ದಕ್ಷಿಣ ಆಫ್ರಿಕಾದ ಬೆಳೆಯಾಗಿದ್ದು ಇತ್ತೀಚೆಗೆ ಉಷ್ಣ ಹಾಗೂ ಸಮಶೀತೋಷ್ಣ ವಲಯದಲ್ಲಿ ತನ್ನ ವ್ಯಾಪ್ತಿಯನ್ನು ಹೊಂದಿದೆ.

0: ಕೊತ್ತಂಬಿ ಎಲೆಗಳನ್ನು ಮೀನು ಹಿಡಿಯುವ ಬಲೆಗಳಿಗೆ ಡೈ ಮಾಡಲು ಉಪಯೋಗಿಸ್ತಾರೆ, ಏಕೆಂದರೆ ಅದರಲ್ಲಿ ಶೇಕಡ 23% ಟ್ಯಾನಿನ್ ಇದೆ. ಗೋಡಂಬಿ ಎಲೆಯನ್ನು ಹಲ್ಲುಗಳನ್ನು ತಿಕ್ಕಲು, ಅಲ್ಲದೆ ಎಲೆ ಮತ್ತು ತೊಗಟೆಯನ್ನು ಕಷಾಯ ಮಾಡಿ ಬಾಯಿ ತೊಳೆಯಲು ಕೂಡ ಉಪಯೋಗಿಸ್ತಾರೆ. ಇದರಿಂದ ಹಲ್ಲು ನೋವು, ಹಲ್ಲಿನ ಖನಿಜಗಳ ಸವರುವಿಕೆಯನ್ನು ತಡೆಯಬಹುದು. ಅತಿಸಾರ ತಡೆಯಲು ಕೂಡ ಇದನ್ನು ಉಪಯೋಗಿಸ್ತಾರೆ. ಎಳೆಯ ಗೋಡಂಬಿ ಎಲೆಯನ್ನು ಪೈಲ್ಸ್ ಹಾಗೂ ಭೇದಿಯಂತಹ ತೊಂದರೆಗಳಲ್ಲಿ, ಅಲ್ಲದೆ ಹಲ್ಲು ಪುಡಿಯ ತಯಾರಿಕೆಯಲ್ಲೂ ಕೂಡ ಉಪಯೋಗಿಸ್ತಾರೆ. ಅತಿ ಎಳೆಯದಾದ ಎಲೆಯನ್ನು ಮೀನು ಪದಾರ್ಥದ ತಯಾರಿಕೆಯಲ್ಲಿ ಒಗ್ಗರಣೆಯೊಂದಿಗೆ ಸೇರಿಸುವುದು ಕೆಲವು ಕಡೆಗಳಲ್ಲಿ ಕಂಡುಬಂದಿದೆ. ಜೊತೆಗೆ ಸಲಾಡ್ನಲ್ಲೂ ಕೂಡ ಇದನ್ನು ಉಪಯೋಗಿಸಲಾಗುತ್ತದೆ. ಹಳೆಯ ಮತ್ತು ಒಣಗಿದ ಎಲೆಗಳನ್ನು ಹೊದಿಕೆ, ಗೊಬ್ಬರ, ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಗೋಡಂಬಿ ಅಥವಾ ಗೇರು ಗಿಡದ ತೊಗಟೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲಾಗುತ್ತದೆ. ಗೇರು ಬೀಜದ ತಿರುಳನ್ನು ತಿನ್ನಲು ಉಪಯೋಗಿಸ್ತಾರೆ, ಅಥವಾ ಬೇಕರಿಯ ತಿಂಡಿ ಮತ್ತು ಅತ್ಯಂತ ವಿಶೇಷವಾದ ಭೋಜನ ಕೂಟದಲ್ಲಿ ಅಡಿಗೆಯಲ್ಲಿ ಉಪಯೋಗಿಸ್ತಾರೆ. ತೊಗಟೆಯಲ್ಲಿ ಶೇಕಡ 9-12% ಟ್ಯಾನಿನ್ ಇರುವುದರಿಂದ ಅದನ್ನು ಬಣ್ಣ ತಯಾರಿಸುವ ಕಾರ್ಖಾನೆಗಳಲ್ಲಿ ಕೂಡ ಉಪಯೋಗಿಸಲಾಗುತ್ತದೆ. ಹಳದಿ ಬಣ್ಣದ ಗೋಡಂಬಿ ಮೇಣವು ಕೀಟಗಳಿಗೆ ಹಾನಿಕರ. ಗೋಡಂಬಿ ಗಿಡದ ಹಸಿರು ಕಾಂಡವನ್ನು ಪಾನೀಯ ತಯಾರಿಕೆಯಲ್ಲಿ ಕೂಡ ಉಪಯೋಗಿಸಲಾಗುತ್ತದೆ. ಜೊತೆಗೆ ವಾರ್ನಿಷ್ ತಯಾರಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಗೋಡಂಬಿ ಮರವನ್ನು ಕೆಂಪು ಮಿಶ್ರಿತ ಕೆಂಪು ಬಣ್ಣದ ಪೊಟ್ಟಣ ತಯಾರಿಕೆಯಲ್ಲಿ, ಮನೆ ಕಟ್ಟಲು, ದೋಣಿ, ಕಂಬ ತಯಾರಿಕೆಯಲ್ಲಿ ಕೂಡ ಉಪಯೋಗಿಸಲಾಗುತ್ತದೆ. ಚಾರ್ಕೋಲ್ ತಯಾರಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸುತ್ತಾರೆ. ಗೋಡಂಬಿ ಹಣ್ಣುಗಳನ್ನು ವಿವಿಧ ರೀತಿಯ ಪಾನೀಯ, ಸಲಾಡ್ ರೂಪದಲ್ಲಿ ಕೂಡ ತಿನ್ನಬಹುದು. ವಾಣಿಜ್ಯವಾಗಿ ಗೋಡಂಬಿ ಹಣ್ಣನ್ನು ಪಾನೀಯ, ಸಿರಫ್, ಕ್ಯಾಂಡಿ, ಉಪ್ಪಿನಕಾಯಿ, ಜಾಮ್, ಜೆಲ್ಲಿ, ಚಟ್ನಿ, ಪೆನ್ನಿ ಮುಂತಾದ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಗೋಡಂಬಿ ಬೀಜದ ತಿರುಳಿನ ಎಣ್ಣೆಯನ್ನು ಕುಷ್ಠರೋಗ, ನವಲೆ ಹುಳುಗಳು, ಆಲ್ಸರ್ ತಡೆಯಲ್ಲಿ ಕೂಡ ಉಪಯೋಗಿಸುವುದು ಕಂಡುಬಂದಿದೆ. ಗೋಡಂಬಿ ಸಿಪ್ಪೆಯ ಎಣ್ಣೆಯಲ್ಲಿ ಶೇಕಡ 10% ಕಾರ್ಡೋನಾಲ್ ಇದೆ. ಇದನ್ನು ಮೀನು ಬಲೆಗಳಿಗೆ ಬಣ್ಣ, ಪೀಠೋಪಕರಣಗಳಿಗೆ ವಾರ್ನಿಷ್ ಹಾಕಲು ಬಳಸುತ್ತಾರೆ. ಇದರಿಂದ ಸಿಲ್ವರ್ ಫಿಶ್ ಕೀಟಗಳ ಬಾಧೆಯನ್ನು ತಡೆಯಬಹುದು. ಹಾಗೆಯೇ ಕಾರ್ಡೋನಾಲ್ನಿಂದ ರಿಂಗ್ ಹುಳಗಳ ಬಾಧೆಯನ್ನು ತಡೆಯಲು ಕೂಡ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಕೆಳಗರೆ ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹರೀಶ್ ಕೊಳ್ತಿಗೆ ಅವರೊಂದಿಗೆ ಜೇನು ಕೃಷಿಯ ಕುರಿತು ಸಂದರ್ಶನವನ್ನು ಕೇಳಬಹುದು. ಕೆಳಗರೆ ಈ ಬೆಳಗ್ಗೆ 10:30 11:00 ಪ್ರಸಾರವಾಗಲಿದೆ ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಲು ನಮ್ಮ ಸಂಖ್ಯೆ 9449926560 ಸಂಖ್ಯೆಗೆ ನೆಚ್ಚಿನ ಗೀತೆ, ನಿಮ್ಮ ಹೆಸರು, ಊರಿನ ಹೆಸರು, ಆ ಗೀತೆ ನಿಮಗೆ ಯಾಕಿಷ್ಟ ಎಂಬ ಮಾಹಿತಿಯೊಂದಿಗೆ ಸಂದೇಶಗಳನ್ನು ಕಳುಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಕಾರ್ಯಕ್ರಮ ಈ ಬೆಳಗ್ಗೆ 10:30
2: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2nd and 4th Budhavara ಪೂರ್ವಾಹ್ನ 11:00 ಪ್ರಸಾರವಾಗುತ್ತಿದೆ. ಈ ಬಾರಿ ಹದಿಹರೆಯ ವಿಶೇಷವೇ ಸಂಘರ್ಷವೇ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 284th ಕಾರ್ಯಕ್ರಮ ದಿನಾಂಕ 13rd ಪೂರ್ವಾಹ್ನ 11:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

0: ಆಕಾಶವಾಣಿ ಮಂಗಳೂರು, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಹ್ಯಃ ತೆಲಂಗಾಣ ರಾಜ್ಯೇ ಪ್ರಾಯಃ 400 ಕೋಟಿ ರೂಪ್ಯಕಾಣಾಂ ಆಧಾರಭೂ

0: ಮೂಲಭೂತ ಸಂರಚನಾನಾಂ ಔದ್ಯೋಗಿಕ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ತತ್ಪಶ್ಚಾತ್ ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಉಕ್ತವಾನ್ ಯತ್ ಕೇಂದ್ರ ಸರ್ವಕಾರೇಣ ಕೃತಾನಾಂ ಪ್ರಯಾಸಾನಾಂ ಕಾರಣಾತ್ ಭಾರತ ದೇಶಃ ಪಶ್ಚಿಮ ಏಷ್ಯಾ ಸಂಘರ್ಷ ಜನಿತಂ ಊರ್ಜಾ ಸಂಕಟಂ ಪ್ರಭಾವಿ ರೀತ್ಯಾ ನಿಯಂತ್ರಯತಿ. ಸಹ ಅವದತ್ ಯತ್ ಆಯಾತಿತ ಪೆಟ್ರೋಲಿಯಂ ಉತ್ಪಾದನಾಂ ಸಂಯಮೇನ ಉಪಯೋಗ ಅದ್ಯತನೀಯ ಅವಶ್ಯಕತಾ ವರ್ತತೆ.
1: जो एनर्जी प्रोडक्ट हम विदेशों से मंगाते हैं, हमें प्रयास करना है कि जितनी जरूरत है उतना ही उपयोग करें. इससे विदेशी मुद्रा की भी बचत होगी और युद्ध के संकट से होने वाले दुष्प्रभाव को भी कम किया जा सकेगा.
0: ಇದಾನೀಂತನ ವರ್ಷೇಷು ವೈಶ್ವಿಕ ಸೌರ ಊರ್ಜಾ ಉತ್ಪಾದಕೇಷು ಶೀರ್ಷ ಶ್ರೇಣ್ಯಾಂ ಭಾರತಸ್ಯ ಉಲ್ಲೇಖನೀಯಾಂ ಪ್ರಗತಿಂ ಉದ್ಧೃತ್ಯ ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಪೆಟ್ರೋಲ್ ಇಂಧನೇನ ಸಹ ಇಥೆನಾಲ್ ಇತ್ಯಸ್ಯ ಮಿಶ್ರಣೆ ಅಪೂರ್ವ ಪ್ರಗತಿಃ ಅಭವತ್.
1: बीते सालों में सोलर पावर के मामले में भारत दुनिया के टॉप देशों में पहुंच चुका है. पेट्रोल में इथेनॉल ब्लेंडिंग को लेकर अभूतपूर्व काम हुआ है. पहले हमने 100% एलपीजी कवरेज पर फोकस किया, अब हम पाइप से सस्ती गैस पर फोकस कर रहे हैं, सीएनजी आधारित व्यवस्था को प्रमोट कर रहे हैं. ऐसे तमाम प्रयासों के कारण भारत इस बहुत बड़े वैश्विक ऊर्जा संकट का सामना कर रहा है.
0: ಪ್ರಥಮಸ್ಯ ಜ್ಯೋತಿರ್ಲಿಂಗಸ್ಯ ಶ್ರೀ ಸೋಮನಾಥ ಮಹಾದೇವ ಮಂದಿರಸ್ಯ ಪುನರ್ನಿರ್ಮಾಣಸ್ಯ ಪಂಚಸಪ್ತತಿಃ ವರ್ಷಪೂರ್ತ್ಯವಸರೆ ಅದ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಐಷಮಃ ಶ್ರೀ ಸೋಮನಾಥ ಅಮೃತ ಪರ್ವ ಉತ್ಸವೇ ಭಾಗಂ ಗೃಹೀಷ್ಯತಿ. ಶ್ರೀಮೋದಿ ಭಗವತಃ ಶ್ರೀ ಸೋಮನಾಥಸ್ಯ ಪ್ರಾರ್ಥನಾಂ ಕರಿಷ್ಯತಿ, ಕುಂಭಾಭಿಷೇಕಂಚ ವಿಧಾಸ್ಯತಿ, ಅನಂತರಂ ಜನಸಭಾಂಚ ಸಂಬೋಧಯಿಷ್ಯತಿ. ಅಸ್ಮಿನ್ ಅವಸರೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲಃ, ಉಪಮುಖ್ಯಮಂತ್ರಿ ಹರ್ಷ ಸಂಘ್ವಿ, ಅನ್ಯೇ ನೇತಾರಶ್ಚ ಉಪಸ್ಥಿತಾಃ ಭವಿಷ್ಯಂತಿ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅದ್ಯ ನಬನ್ನಾ ಇತ್ಯತ್ರ ಸ್ಥಿತೆ ರಾಜ್ಯ ಸಚಿವಾಲಯೇ ಮಂತ್ರಿಮಂಡಲಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಪಂಚಮಂತ್ರಿಣಾಂ ಕೃತೆ ವಿಭಾಗಾನಾಂ ವಿತರಣಸ್ಯ ಸಂಭಾವನಾ ವರ್ತತೆ. ಇಮೇ ಚ ಶನಿವಾಸರೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಮುಖ್ಯಮಂತ್ರಿಣಾ ಸಹ ಪದಸ್ಯ ಗೋಪನೀಯತಾಯಾಃ ಚ ಶಪಥ ಗ್ರಹಣಂ ಕೃತವಂತಃ ಆಸನ್. ನೂತನ ಮಂತ್ರಿಮಂಡಳೆ ಭಾಜಪಾದಲಸ್ಯ ನಿರ್ವಾಚನ ಪ್ರಣಾಳ್ಯಾಃ ವಿಷಯೆ ಚರ್ಚಾ ಭವಿಷ್ಯತಿ ಇತ್ಯಪೇಕ್ಷಾ ವರ್ತತೆ. ಆಯುಷ್ಮಾನ ಭಾರತಂ ಅನ್ನಪೂರ್ಣ ಭಂಡಾರಃ ರಾಜ್ಯ ಸರ್ವಕಾರೀಯ ಕರ್ಮಚಾರಿಣಾಂ ಕೃತೆ ಸಪ್ತಮ ವೇತನ ಆಯೋಗಸ್ಯ ಕಾರ್ಯಾನ್ವಯನಂ ಇತ್ಯಾದೀನಾಂ ಮುಖ್ಯ ವಿಷಯಾಣಾಂ ಉಪರಿ ಅಪಿ ಚರ್ಚಾ ಭವಿತುಂ ಶಕ್ಯತೆ. ಅಸ್ಮಿನ್ ಅವಸರೆ ಮಂಡಲ ದಂಡಾಧಿಕಾರಿಭಿಃ ಪೊಲೀಸ್ ಇತಿ ಆರಕ್ಷಿ ಅಧೀಕ್ಷಕೈಃ ವಿಭಿನ್ನ ವಿಭಾಗಾನಾಂ ಸಚಿವೈಃ ಸಹ ಪ್ರಶಾಸನಿಕ ವಿಧಿ ವ್ಯವಸ್ಥಾ ವಿಷಯಾಣಾಂ ಸಮೀಕ್ಷಾ ಭವಿಷ್ಯತಿ. ಅವಧೇಯಂ ಯತ್ ನವನಿರ್ವಾಚಿತಾಃ ವಿಧೇಯಕಾಃ ಅಪಿ ಅಸ್ಯಾಂ ಸಭಾಯಾಂ ಉಪಸ್ಥಿತಾಃ ಭವೇಯುಃ. ಅಸಮರಾಜ್ಯಸ್ಯ ರಾಜ್ಯಪಾಲಃ ಲಕ್ಷ್ಮಣಪ್ರಸಾದ ಆಚಾರ್ಯಃ ಮುಖ್ಯಮಂತ್ರಿ ಪದಾಯ ನಿರ್ವಾಚಿತಂ ಹಿಮಂತ ಬಿಶ್ವ ಸರ್ಮಾಣಂ ರಾಜ್ಯೇ ನೂತನ ಸರ್ವಕಾರಸ್ಯ ಘಟನಾರ್ಥಂ ಆಹೂತವಾನ್. ಭಾಜಪಾ ನೇತೃತ್ವೇನ ಎನ್ಡಿಎ ಇತ್ಯಸ್ಯ ವಿಧಾಯಕ ದಲಸ್ಯ ಸರ್ವಸಮ್ಮತ್ಯಾ ನೇತೃರೂಪೇಣ ನಿರ್ವಾಚಿತಃ ಶ್ರೀ ಹಿಮಂತ ಶರ್ಮಾ ಘಟಬಂಧನ ನೇತೃಭಿ ಸಹ ಲೋಕಭವನೆ ರಾಜ್ಯಪಾಲಂ ಮಿಲಿತ್ವಾ ಔಪಚಾರಿಕ ರೂಪೇಣ ಸರ್ವಕಾರಸ್ಯ ಘಟನಾರ್ಥಂ ಪ್ರತಿವೇದನಂ ದತ್ತವಾನ್. ರಾಜ್ಯಪಾಲಃ ಶ್ವಃ ಹಿಮಂತ ಬಿಶ್ವಶರ್ಮಣೆ ನೂತನ ಮಂತ್ರಿಪರಿಷದಃ ಸದಸ್ಯೇಭ್ಯಶ್ಚ ಪದಸ್ಯ ಗೋಪನೀಯತಾಯಾಃ ಚ ಶಪಥಂ ಪ್ರದಾಸ್ಯತಿ. ಶಪಥಗ್ರಹಣ ಸಮಾರೋಹ ಖಾನಾಪಾರಾ ಇತ್ಯತ್ರ ಪಶುಚಿಕಿತ್ಸಾ ಮಹಾವಿದ್ಯಾಲಯಸ್ಯ ಕ್ರೀಡಾಂಗಣೆ ಆಯೋಜಿತಂ ಭವಿಷ್ಯತಿ. ಯಸ್ಮಿನ್ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ, ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ, ರಕ್ಷಾಮಂತ್ರಿ ರಾಜನಾಥ ಸಿಂಹ, ಭಾಜಪಾ ಅಧ್ಯಕ್ಷ ನಿತಿನ್ ನವೀನ್ ಇತ್ಯಾದಯ ಭಾಗಂ ಗ್ರಹೀಷ್ಯಂತಿ ಇತ್ಯಪೇಕ್ಷಾ ವರ್ತತೆ. ಇತಿ ವಾರ್ತಾಃ.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ ಸರಿಯಾಗಿ 7:00.

0: ಕೇಳುಗರೆ, ಈ ಬೆಳಗ್ಗೆ 11:30 ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸಲಿರುವ ಗುಜರಾತ್ನ ಸೋಮನಾಥ ದೇವಾಲಯದ ಮರು ನಿರ್ಮಾಣದ 75ನೇ ವರ್ಷದ ಸಂಭ್ರಮಾಚರಣೆಯ ಸೋಮನಾಥ ಅಮೃತ ಪರ್ವ್ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಕೇಳುವಿರಿ. ಈ ಮಧ್ಯಾಹ್ನ 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮ ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮದ ಪ್ರಸ್ತುತಿ ಜಯಶ್ರೀ ಬಿ ಕದ್ರಿ. ಸಂಜೆ 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ, ಗುರುಗಳು ಸಂಪದಾ ಉಪಾಸನಿ, ವಿದ್ಯಾರ್ಥಿಗಳು ಸ್ವರ್ಜಿತ್ ಉಪಾಸನಿ ಹಾಗೂ ಅಥರ್ವ್ ಅಗರ್ವಾಲ್. ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹರೀಶ್ ಕೊಳ್ತಿಗೆ ಅವರೊಂದಿಗೆ ಜೇನು ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಬಹುದು. 8:00 ಕನ್ನಡ ಯುವವಾಣಿ ಕಾರ್ಯಕ್ರಮದಲ್ಲಿ ಜ್ಞಾನ ಜ್ಯೋತಿಯ ಸಾರಥಿ ಗುರುಗಳು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸ್ತುತಿ ಸಂಧ್ಯಾ ಎನ್ ಮಣಿನಾಲ್ಕೂರ್. ಆಕಾಶವಾಣಿ ಮಂಗಳೂರು. ಸಮಯವಾಗುತ್ತಲಿದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
4: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
5: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
4: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
5: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
3: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
1: ಶ್ರೋತೃಗಳೇ ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇಂದು ಬೆಳಗ್ಗೆ 11:10 ಆಲಿಸಬಹುದು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಅವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ.

ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ. ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಭದ್ರತೆ ಸಂಪೂರ್ಣ ಕುಸಿದಿದೆ, ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕುಲಂಕುಷ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ May 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು

0: ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ NMFL ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು, ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.
4: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು, ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
5: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು, ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತಹ ಪ್ರದೇಶ ಅಫಜಲ್ಪುರ, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿದ್ದಾವೆ. ಅದೇ ರೀತಿಯಾಗಿ ಆಳಂದ ಮತ್ತು ಚಿಂಚೋಳಿಯಲ್ಲಿ 5-4, ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು, ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2,000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿ ಇಟ್ಕೊಂಡಿದ್ದೀವಿ. ಅದರಲ್ಲಿ 5,000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನ ಮಾಡ್ತಿದ್ವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ, ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆ ಜಲ, ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1,00,000 ಸಹಾಯಧನದಲ್ಲಿ ಮಾಡ್ತಿ, ನಾವು 1,00,000 ಸಹಾಯಧನ DBT ಮೂಲಕ ಕೊಡ್ತೀವಿ, ಉಳಿಕಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
0: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒರತೆಯಲ್ಲಿ ಸದಾಕಾಲ ತಿಳಿನೀರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ. ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನು ನೀಡಿದರೂ ಅದು ಕಡಿಮೆಯೇ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ DG. ಸಚಿವ ಡಿ ಸುಧಾಕರ್ ನಿಧನ. ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳೋಣ ಅರ್ಚನಾ ಬಿಎನ್ ಅವರು ಹಾಡಿರುವ ಭಾವಗೀತೆಗಳು.
7: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಸುಗಮ ಸಂಗೀತ. ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಎಂ ಗೋಪಾಲಕೃಷ್ಣ ಅಡಿಗರ

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34. ನಮ್ಮ ಮುಂದಿನ ಪ್ರಸಾರ ಆಕಾಶವಾಣಿ, ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಇಂದು ಬೆಳಗ್ಗೆ 11:10 ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ

0: ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿ ವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021 ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016 ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ ಮೂರನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2025 74 ಗಿಗಾವ್ಯಾಟ್ಗಳಿಗೆ ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025 ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು 1.6 ಶತಕೋಟಿ ಡಾಲರ್ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್.

0: ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11:00 ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ ಎಂವಿ ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13ನೇ ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026ರ ಪ್ರತಿಷ್ಠಿತ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17ರಂದು ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ, ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ ಎಎಫ್ಸಿ 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2ನೇ ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ದ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32ನೇ ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೋವ್ ಮತ್ತು 78ನೇ ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60ನೇ ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026ರ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫೆರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ 3ನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
3: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆದರ್ಶ ಸತಿ ಚಿತ್ರಕ್ಕಾಗಿ ಜಿಕ್ಕಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಆರ್ ಗೋವರ್ಧನಂ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಕ್ರಾಂತಿಯೋಗಿ ಬಸವಣ್ಣ ಚಿತ್ರದ ಗೀತೆ. ಮಹಾದೇವಿಯವರ ರಚನೆಗೆ ಸಂಗೀತ ಎಂ ರಂಗರಾವ್.

ಘಂಟಸಾಲ ಅವರ ಧ್ವನಿಯಲ್ಲಿ ಕೇಳಿ ಮಹದೇಶ್ವರ ಪೂಜಾ ಫಲ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.

ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯವಿರುವ ಇನ್ನೊಂದು ಗೀತೆ ಯಡಿಯೂರು ಸಿದ್ದಲಿಂಗೇಶ್ವರ ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು. ಸಂಗೀತ ಟಿಜಿ ಲಿಂಗಪ್ಪ.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಸೈರಾ ಮುಜ್ತಬಾ. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅರ್ಜಸ್ ಸಿಟಿಜನ್ಸ್ ನಾಟ್ ಟು ಬೈ ಗೋಲ್ಡ್ ಫಾರ್ ಅ ಇಯರ್, ರಿಡ್ಯೂಸ್ ಫ್ಯೂಯಲ್ ಕನ್ಸಂಪ್ಷನ್ ಅಂಡ್ ಕನ್ಸರ್ವ್ ಫಾರಿನ್ ಎಕ್ಸ್ಚೇಂಜ್ ಅಮಿಡ್ ವೆಸ್ಟ್ ಏಷ್ಯಾ ಕ್ರೈಸಿಸ್. Prime Minister Modi to participate in Somnath Amrit Parv in Gujarat today to also inaugurate Sardar Dham Hostel in Vadodara. Assam Governor invites Hemant Biswa Sarma to form new government in the state. Uttarakhand administration urges Char Dham Yatra pilgrims and tourists to remain alert and travel safely amid adverse weather conditions. US President

ಮೊಹಮ್ಮದ್ ರಫಿ ಮತ್ತು ಮನ್ನಾ ಡೇ ಹಾಡಿರುವ ಹೀರಾ ಮೋತಿ ಚಿತ್ರದ ಗೀತೆ, ಅಹ್ಮದ್ ವಾಸಿಯವರ ಸಾಹಿತ್ಯಕ್ಕೆ ಸಂಗೀತ ಓ ಪಿ ನಯ್ಯರವರದು.

ರಾಮ್ ತೆರೆ ಗಂಗಾ ಮಾಲಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ರವೀಂದ್ರ ಜೈನ್.

ಅಂಕುಶ್ ಚಿತ್ರಕ್ಕಾಗಿ ಅಶೋಕ್ ಖೋಸ್ಲಾ, ಮುರಳೀಧರ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ, ಕುಲ್ದೀಪ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಭಿಲಾಷ್ ಅವರದು.

ಮಹೇಂದ್ರ ಕಪೂರ್ ಮತ್ತು ಸಂಗಡಿಗರು ಹಾಡಿರುವ ಶ್ರೀ ಸತ್ಯನಾರಾಯಣ್ ಕಿ ಮಹಾಪೂಜಾ ಚಿತ್ರದ ಗೀತೆ ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜಗದೀಶ್ ಜೆ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲ ಗೀತೆ ಜಿಎಸ್ ಶಿವರುದ್ರಪ್ಪ ಅವರದು, ಹಾಡಿದ್ದಾರೆ ಸಿ ಅಶ್ವಥ್.

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಕಾರ್ಯಕ್ರಮ. ಕೊಲ್ಲೂರು ಶ್ರೀ ಮೂಕಾಂಬಿಕೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಪುಗಲೆಂಡಿ ಮಹಾದೇವನ್.

ಸೂಲಮಂಗಲಂ ರಾಜಲಕ್ಷ್ಮಿ ಹಾಡಿರುವ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ.

ಸೂಲಮಂಗಲಂ ರಾಜಲಕ್ಷ್ಮಿ ಮತ್ತು ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಹಾಡಿದ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಕೇಳಿ ಭಕ್ತ ಕುಂಬಾರ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್.

0: ವಿಠಲ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಜಯ ಜಯ ವಿಠಲ ವಿಠಲ
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
2: ಸಿಕ್ಕಿಬಿದ್ರು
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
4: ಜಾಣರಾಗಿರಿ ಜಾಗರೂಕರಾಗಿರಿ
5: ಪುರಂದರದಾಸರ ರಚನೆಯನ್ನು ಅಳವಡಿಸಲಾದ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ ಸಂಗೀತ ಹಂಸಲೇಖ
6: ಸರಿಗಮ ಪದ ನಿಸ ಸಾ ದ ನಿ ಸರಿ ಸರಿ ದ

ಶ್ರೀ ಜಗನ್ನಾಥದಾಸರು ಚಿತ್ರಕ್ಕಾಗಿ ಮಧುಸೂದನ್ ಹವಾಲ್ದಾರ್ ಹಾಡಿರುವ ಗೀತೆ. ಗೀತರಚನೆ ಎಂ ರಾಘವೇಂದ್ರ, ಸಂಗೀತ ವಿಜಯಕೃಷ್ಣ ಡಿ.

ಆಂಜನೇಯ, ನಾ ಮಾಡಿದ ತಪ್ಪಾದರೂ ಏನು? ಏಕಿ ಶಿಕ್ಷೆ, ಏನಿ ಪರೀಕ್ಷೆ? ಸಂಜೀವರಾಯ, ಈ ನೋವನ್ನು ನೀಗಿಸು, ನನ್ನ ಪ್ರಾಣ ಉಳಿಸು. ನನ್ನ ಪ್ರಾಣ

ವಿಜಯದಾಸರ ರಚನೆಯನ್ನು ಅಳವಡಿಸಲಾದ ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದ ಗೀತೆ ಹಾಡಿದ್ದಾರೆ ವಿ ವಿ ಪ್ರಸನ್ನ, ಸಂಗೀತ ವಿಜಯಕೃಷ್ಣ ಡಿ.

ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತಾ ಕಟ್ಟಿ ಹಾಡಿರುವ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಶ್ರೀ ಮಂಜುನಾಥ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಆದಿಶಂಕರರ ರಚನೆಗೆ ಸಂಗೀತ ಹಂಸಲೇಖ ಅವರದ್ದು.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಇದುವರೆಗೆ ವಿಲಾಯತ್ ಖಾನ್ ಅವರ ಸತಾರ್ ವಾದನದಲ್ಲಿ ರಾಗ್ ಬಿಲಾಸ್ ಖಾನಿ ತೋಡಿ ಆಲಿಸಿದೆವು. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇದೀಗ ಶಿವಾನಂದ ಪಾಟೀಲ್ ಹಾಡಿರುವ ಕೆಎಸ್ ನಸಾರ್ ಅಹಮದ್ ಅವರ ರಚನೆ ಎಲ್ಲ ಮರೆತಿರುವಾಗ.

ವಿಷ್ಣುರ ವಿಷ್ಣು ಶ್ರೀಮದ ಭಗವತೋ ಮಹಾಪುರುಷಸ್ಯ ವಿಷ್ಣು ರಾಜ್ಞಯ ಪ್ರವರ್ತ ಮಾನಸ್ಯ ಅದ್ಯ ಬ್ರಹ್ಮಣೋ ದ್ವಿತೀಯೇ ಪರಾರ್ಧೇ ಮನಃ ಶಿವ ಸಂಕಲ್ಪಮಸ್ತು ಶುಮುಖಶ್ಚೈಕದಂ.

ವಿಷ್ಣು ಶ್ರೀಮದ ಭಗವತೋ ಮಹಾಪುರುಷಸ್ಯ ವಿಷ್ಣು ರಾಜ್ಞಯ ಪ್ರವರ್ತ ಮಾನಸ್ಯ ಅದ್ಯ ಬ್ರಹ್ಮಣೋ ದ್ವಿತೀಯೇ ಪರಾರ್ಧೇ ಮನಃ ಶಿವ ಸಂಕಲ್ಪಮಸ್ತು ಶುಮುಖಶ್ಚೈಕ.

ವಿಷ್ಣುರ ವಿಷ್ಣು ಶ್ರೀಮದ ಭಗವತೋ ಮಹಾಪುರುಷಸ್ಯ ವಿಷ್ಣು ರಾಜ್ಞಯ ಪ್ರವರ್ತ ಮಾನಸ್ಯ ಅದ್ಯ ಬ್ರಹ್ಮಣೋ ದ್ವಿತೀಯೇ ಪರಾರ್ಧೇ ಮನಃ ಶಿವ ಸಂಕಲ್ಪಮಸ್ತು ಶುಮುಖಶ್ಚೈ.

ವಿಶ್ವಂ. ಆಜ್ ಹಮ್ ಉನ್ಕೇ ಧಾಮ್ ಕೇ ಪುನರ್ನಿರ್ಮಾಣ ಕಾ ಉತ್ಸವ ಮನಾ ರಹೇ ಹೈ. ಜೊ ಹಲಾಹಲ್ ಕೋ ಪೀಕರ್ ನೀಲಕಂಠ ಹೋ ಗಯೆ, ಆಜ್ ಉನ್ಹೀ ಕಿ ಶರಣ ಮೇ ಹಾಂ ಸೋಮನಾಥ ಅಮೃತ ಮಹೋತ್ಸವ ಹೋ ರಹಾ ಹೈ. ಯೆ ಸಬ್ ಭಗವಾನ್ ಸದಾಶಿವ ಕಿ ಹೀ ಲೀಲಾ ಹೈ. ಸಾಥಿಯೋ, ದಾದಾ ಸೋಮನಾಥ್ ಕೆ ಅನನ್ಯ ಭಕ್ತ ಕೆ ರೂಪ ಮೇ ಮೇ ಕಿತನಿ ಬಾರ್ ಯಹಾಂ ಆಯಾ ಹೂಂ, ಕಿತನಿ ಹೀ ಬಾರ್ ಉನ್ಕೆ ಸಾಮನೆ ನತಮಸ್ತಕ ಹುವಾ ಹೂಂ. ಲೇಕಿನ್ ಆಜ್ ಜಬ್ ಮೇ ಯಹಾಂ ಆ ರಹಾ ಥಾ ತೋ ಸಮಯ ಕಿ ಯೆ ಯಾತ್ರಾ ಏಕ್ ಸುಖದ ಅನುಭೂತಿ ದೇ ರಹೀ ಥಿ. ಅಭಿ ಕುಛ್ ಹೀ ಮಹೀನೆ ಪಹಲೆ ಮೇ ಯಹಾಂ ಆಯಾ ಥಾ, ತಬ್ ಹಮ್ ಸೋಮನಾಥ ಸ್ವಾಭಿಮಾನ ಪರ್ವ ಮನಾ ರಹೇ ಥೆ. ಪ್ರಥಮ ವಿದ್ವಂಸ್ ಕೆ 1000 ವರ್ಷ ಬಾದ್ ಭೀ ಸೋಮನಾಥ ಕೆ ಅವಿನಾಶಿ ಹೋನೆ ಕಾ ಗರ್ವ ಔರ್ ಆಜ್ ಇಸ್ ಆಧುನಿಕ ಸ್ವರೂಪ ಕಿ ಪ್ರಾಣ ಪ್ರತಿಷ್ಠಾ ಕೆ 75 ವರ್ಷ ಹಮ್ ಕೇವಲ ದೋ ಆಯೋಜನೋ ಕಾ ಹಿಸ್ಸಾ ಭರ್ ನಹೀಂ, ಸಿರ್ಫ್ ಹಿಸ್ಸಾ ಭರ್ ನಹೀಂ ಬನೆ ಹೈ, ಹಮೇ ಹಜಾರ್ ವರ್ಷೋ ಕಿ ಅಮೃತ ಯಾತ್ರಾ ಕೋ ಅನುಭವ ಕರ್ನೆ ಕಾ ಶಿವಜಿ ನೆ ಮೌಕಾ ದಿಯಾ ಹೈ. ಸಾಥಿಯೋ, 75 ಸಾಲ ಪಹಲೆ ಆಜ್ ಕೆ ಹೀ ದಿನ ಸೋಮನಾಥ ಮಂದಿರ್ ಕಿ ಪುನರ್ಸ್ಥಾಪನಾ ಯೇ ಕೋಯ್ ಸಾಧಾರಣ ಅವಸರ ನಹೀಂ ಥಾ. ಅಗರ್ 1947 ಮೇ ಭಾರತ ಆಜಾದ್ ಹುವಾ ಥಾ ತೋ 1951 ಮೇ ಸೋಮನಾಥ ಕಿ ಪ್ರಾಣ ಪ್ರತಿಷ್ಠಾನೆ ಭಾರತ ಕಿ ಸ್ವತಂತ್ರ ಚೇತನಾ ಕಾ ಉದ್ಘೋಷ ಕಿಯಾ ಥಾ. ಆಜಾದಿ ಕೆ ಸಮಯ ಸರ್ದಾರ್ ಸಾಹಬ್ ನೇ 500 ಸೆ ಜ್ಯಾದಾ ರಿಯಾಸತೋ ಕೋ ಜೋಡ್ಕರ್ ಏಕ್ ಭಾರತ ಕಾ ಆಧುನಿಕ ಸ್ವರೂಪ ಗಢಾ ಥಾ. ತೋ ಸಾಥ ಹೀ ಸೋಮನಾಥ ಕೆ ಪುನರ್ನಿರ್ಮಾಣ ಸೆ ಉನ್ಹೋನೆ ದುನಿಯಾ ಕೋ ಬತಾಯಾ ಥಾ ಭಾರತ ಕೇವಲ ಆಜಾದ್ ನಹೀಂ ಹುವಾ ಹೈ, ಭಾರತ ಅಪನೆ ಪ್ರಾಚೀನ ಗೌರವ ಕೋ ಪುನಃ ಹಾಸಿಲ್ ಕರ್ನೆ ಕೆ ಮಾರ್ಗ ಪರ್ ಭೀ ಅಬ ಆಗೆ ಬಢ್ ಚುಕಾ ಹೈ. ಸಾಥಿಯೋ, ಇಸ್ಲಿಯೆ ಆಜ್ ಇಸ್ ಅವಸರ್ ಪರ್ ಮೇ ಕೇವಲ 75 ವರ್ಷೋ ಕಿ ಝಾಂಕಿ ನಹೀಂ ದೇಖ್ ರಹಾ ಹೂಂ, ಮೇ ಯಹಾಂ ದೇಖ್ ರಹಾ ಹೂಂ ವಿನಾಶ ಮೇ ಸೃಜನ್ ಕೆ ಸಂಕಲ್ಪ ಕೋ ಜಿಸೆ ಸೋಮನಾಥ ನೆ ಚರಿತಾರ್ಥ ಕಿಯಾ ಹೈ. ಮೇ ಯಹಾಂ ದೇಖ ರಹಾ ಹೂಂ ಅಸತ್ಯ ಪರ್ ಸತ್ಯ ಕಿ ವಿಜಯ ಕೋ ಜಿಸೆ ಪ್ರಭಾಷ್ ಪಾಟನ್ ನೆ ಬಾರ್ ಬಾರ್ ಜಿಯಾ ಹೈ. ಮೇ ಯಹಾಂ ದೇಖ ರಹಾ ಹೂಂ ಹಜಾರೋ ವರ್ಷೋ ಕಿ ಆಧ್ಯಾತ್ಮಿಕ ಚೇತನಾ ಕೋ ಜಿಸ್ನೆ ಮಾನವ ಮಾತ್ರ ಕೆ ಕಲ್ಯಾಣ ಕಿ ಸೀಖ ಸಮೂಚೆ ವಿಶ್ವ ಕೋ ದಿ ಹೈ. ಮೇ ಯಹಾಂ ದೇಖ ರಹಾ ಹೂಂ ಭಾರತ ಕೆ ಉಸ್ ಅವಿನಾಶಿ ಸ್ವರೂಪ ಕೋ ಜಿಸೆ ಸದಿಯೋ ಕೆ ಕುತ್ಸಿತ ಪ್ರಯಾಸ ಭೀ ನ ಮಿಟಾ ಸಕೆ ನ ಹರಾ ಸಕೆ
और मैं यहां देख

0: विशेषज्ञ डॉक्टर आशुतोष शर्मा के साथ और एस वाई खान के साथ अपने को कमेंटेटर कौशिक रॉय के साथ मैं नीलम मलकानिया इस विशेष आयोजन की आप सभी को बधाई और शुभकामनाएं देते हुए अब आप सभी से अनुमति लेती हूं नमस्कार
1: अभी आप
2: ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದುವರೆಗೂ ಮೂಡಿಬಂತು.

ಆಕಾಶವಾಣಿ ಮಂಗಳೂರು. ಇದೀಗ ಹರಿಹರನವರ ಧ್ವನಿಯಲ್ಲಿ ರೋಜಾ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಪಿಕೆ ಮಿಶ್ರಾ, ಸಂಗೀತ ನಿರ್ದೇಶನ ಎಆರ್ ರೆಹಮಾನ್.

ಇದುವರೆಗೆ ದೇಶಭಕ್ತಿ ಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು. ಇದೀಗ ಸ್ವರಮಾಧುರ್ಯ ಕಾರ್ಯಕ್ರಮ, ಇನ್ನು ಕೆಲವೇ ಕ್ಷಣಗಳಲ್ಲಿ.

ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಅಜಯ್ ವಾರಿಯರ್ ಹಾಡಿರುವ ವಚನಗಳನ್ನು ಆಲಿಸೋಣ. ಮೊದಲಿಗೆ ಅಮರಗುಂಡದ ಮಲ್ಲಿಕಾರ್ಜುನ ತಂದೆಯವರ ವಚನ ಕಾಯವೆಂಬ ಪಟ್ಟಣಕ್ಕೆ.

ಇದುವರೆಗೆ ಅಜಯ್ ವಾರಿಯರ್ ಹಾಡಿರುವ ವಚನಗಳನ್ನು ಆಲಿಸಿದೆವು. ಇಲ್ಲಿಗೆ ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮ ಮುಗಿಯಿತು.

ಕೇಳುಗರಿಗೆ ಗಮನಿಸಿ, ಇನ್ನು 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 2:40 ಕನ್ನಡ ಚಿತ್ರಗೀತೆಗಳು, ಸಾಯಂಕಾಲದ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು, 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ, ಗುರುಗಳು ಸಂಪದ ಉಪಾಸನೆ, ವಿದ್ಯಾರ್ಥಿಗಳು ಸ್ವರಜಿತ್ ಉಪಾಸನೆ ಹಾಗೂ ಅಥರ್ವ ಅಗರ್ವಾಲ್. 5:45 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 6:10 ಭಕ್ತಿಗೀತೆಗಳು. ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ

ಪರಮೇಶಕ್ಕೆ ಭಕ್ತಿಗೀತೆಗಳು. ಆರು ಗಂಟೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹರೀಶ್ ಕೊಳ್ತಿಗೆ ಅವರೊಂದಿಗೆ ನಡೆಸಿದ ಜೇನು ಕೃಷಿ ಕುರಿತು ಸಂದರ್ಶನ, 7:45 ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು, ಸಮಯ 1:30, ಇದೀಗ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಭಕ್ತ ಸಿರಿಯಾಳ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ನಿರ್ದೇಶನ ಟಿಜಿ ಲಿಂಗಪ್ಪ.

ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ವಿಜಯನಾರಸಿಂಹ, ಸಂಗೀತ ನಿರ್ದೇಶನ ಕೆವಿ ಮಹದೇವನ್.

ಜಯಚಂದ್ರನ್ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ರಚನೆ. ಈ ಗೀತೆಗೆ ಸಂಗೀತ ನಿರ್ದೇಶನ ಟಿಜಿ ಲಿಂಗಪ್ಪ. ಚಿತ್ರದ ಹೆಸರು ಎಡೆಯೂರು ಸಿದ್ಧಲಿಂಗೇಶ್ವರ.

0: ಕರ ಶಿವ ಶಂಕರ.
1: ಚಿತ್ರ ಅವರ ಧ್ವನಿಯಲ್ಲಿ ಹಾಲುಂಡ ತವರು ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶ್ರೀ ಮಂಜುನಾಥ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕೇಳುಗರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: safer border fencing also launches Ayushman Bharat health scheme in the state. Center notifies implementation of Viksit Bharat G. Ramji Act to be rolled out from the 1st of July. SBI Research says country's economy remains resilient amid global headwinds, projects growth at 6.6% in the current fiscal. And with that, we end the midday news.
1: ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಉದಿತ್ ನಾರಾಯಣ್ ಹಾಗೂ ಸ್ನೇಹಾ ಪಂತ್ ಹಾಡಿರುವ ಬಾಗ್ಬನ್ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಸಮೀರ್, ಸಂಗೀತ ನಿರ್ದೇಶನ ಆದೇಶ್ ಶ್ರೀವಾಸ್ತವ.

0: ಪ್ರತ್ಯಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಸಪ್ನಾ ಪಾಠಕ್ ಅವರ ಧ್ವನಿಯಲ್ಲಿ ಅಖಂಡ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಕಿಶನ್ ಪಾಲಿವಾಲ್, ಸಂಗೀತ ನಿರ್ದೇಶನ ತಮನ್ ಎಸ್.

ಕಾರ್ಯಕ್ರಮದ ಕೊನೆಯಲ್ಲಿ ಸಂಗಡಿಗರೊಂದಿಗೆ ಲತಾ ಮಂಗೇಶ್ಕರ್ ಹಾಡಿರುವ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಪಂಡಿತ್ ನರೇಂದ್ರ ಶರ್ಮಾ, ಸಂಗೀತ ನಿರ್ದೇಶನ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಸಂಗಡಿಗರೊಂದಿಗೆ ಲತಾ ಮಂಗೇಶ್ಕರ್ ಹಾಡಿರುವ ಸತ್ಯಂ ಶಿವಂ ಸುಂದರಂ ಚಿತ್ರದ ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಸಾರವಿರುತ್ತದೆ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.
1: ಆಕಾಶವಾಣಿ ಇನ್ನೀಗ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ 1.5% ಹೆಚ್ಚಳ, ಈ ವರ್ಷದ ಜನವರಿ 1 ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯ.

0: ಆಕಾಶವಾಣಿ ಇನ್ನೀಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರಿ ನೌಕರರ ತುಟ್ಟಿಭತ್ಯೆ ಶೇಕಡಾ 1.5% ಹೆಚ್ಚಳ, ಈ ವರ್ಷದ ಜನವರಿ 1ರಿಂದ ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿಭತ್ಯೆಯನ್ನು ಶೇಕಡಾ 1.5% ಹೆಚ್ಚಿಸಿದೆ. ತುಟ್ಟಿಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡಾ 14.25% ಶೇಕಡಾ 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಪ್ರತಿಭಾನ್ವಿತ ನಿರುದ್ಯೋಗಿ ಯುವಕರಿಗೆ ಆಸರೆಯಾಗುವ ಬದಲು ಭ್ರಷ್ಟಾಚಾರ ಮತ್ತು ದೋಷಪೂರಿತ ನೇಮಕಾತಿ ಪ್ರಕ್ರಿಯೆಗಳ ಮೂಲಕ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳನ್ನು ಅನಿಶ್ಚಿತತೆಗೆ ತಳ್ಳುವ ಕರಾಳ ಇತಿಹಾಸವನ್ನು ಪಡೆದುಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಲ್ಲಿ ಕೆಪಿಎಸ್ಸಿ ವಿಫಲವಾಗಿದೆ. ನಿರುದ್ಯೋಗಿ ಯುವಕರ ಬೃಹತ್ ಪ್ರತಿಭಟನೆಗಳಿಗೆ ಮಣಿದ ನಂತರ ರಾಜ್ಯ ಸರ್ಕಾರ 56,432 ಹುದ್ದೆಗಳಿಗೆ ನೇಮಕಾತಿ ಆರಂಭಿಸುವುದಾಗಿ ಘೋಷಿಸಿತ್ತು. ಆದಾಗ್ಯೂ ಈವರೆಗೆ ಯಾವುದೇ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ ಎಂದು ದೂರಿದ್ದಾರೆ. ಹುದ್ದೆಗಳನ್ನು ಮತ್ತಷ್ಟು ವಿಳಂಬ ಮಾಡದೆ ಭರ್ತಿ ಮಾಡಲು ಅಧಿಸೂಚನೆಯನ್ನು ತಕ್ಷಣವೇ ಹೊರಡಿಸುವ ಮೂಲಕ ಹಾಗೂ ನ್ಯಾಯಯುತ ಮತ್ತು ತ್ವರಿತ ನೇಮಕಾತಿ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯ ಆಯೋಜಿಸಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಏಕೀಕೃತ ಭಾರತ್ ಇ ಚಾರ್ಜ್ ಆಪ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಆಪ್ ಭಾರತದಾದ್ಯಂತ ತಡೆರಹಿತ ಇವಿ ಚಾರ್ಜಿಂಗ್ ಪ್ರವೇಶವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಮೊದಲ ಸಂಯೋಜಿತ ಡಿಜಿಟಲ್ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಿಎಚ್ಇಎಲ್, ಐಎಫ್ಸಿಐ, ಎನ್ಬಿಎಸ್ಎಲ್ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳ ಪ್ರತಿನಿಧಿಗಳು, ಇವಿ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳು, ನೀತಿ ನಿರೂಪಕರು ಮತ್ತು ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಎಲ್ಎಚ್ಬಿಎಸ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಬೀಟ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶನ ನೀಡಿದ್ದಾರೆ. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ

0: ರಂಜಿತಾ ಪ್ರಕಾಶ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ, ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಿಗೆ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು ಕೆಕಿಸಾನ್ ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಈವರೆಗೆ ಶೇಕಡ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯ ನಿರ್ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡ 1.5% ಹೆಚ್ಚಳ, ಈ ವರ್ಷದ ಜನವರಿ 1ರಿಂದ ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: ಮಧ್ಯಾಹ್ನ 3 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಪಿಬಿ ಶ್ರೀನಿವಾಸ್ ಹಾಗೂ ಎಪಿ ಕೋಮಲ ಹಾಡಿರುವ ದಾರಿ ತಪ್ಪಿದ ಮಗ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ವಿಜಯನಾರಸಿಂಹ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

ಭಾಗ್ಯದ ಬೆಳಕು ಚಿತ್ರದ ಗೀತೆ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಈ ಗೀತೆಗೆ ಸಾಹಿತ್ಯ ಸೋರಟ್ ಅಶ್ವಥ್, ಸಂಗೀತ ನಿರ್ದೇಶನ ಜಯಪ್ರಕಾಶ್.

ರಾಘವೇಂದ್ರ ಸ್ವಾಮಿ ರಚನೆಯ, ರಾಜನ್ ನಾಗೇಂದ್ರ ಸಂಗೀತ ನೀಡಿರುವ ಗೀತೆ ಎರಡು ಕನಸು ಚಿತ್ರದ್ದು. ಹಾಡಿದವರು ಎಸ್ ಜಾನಕಿ.

ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಎರಡು ಕನಸು ಚಿತ್ರದ ಮತ್ತೊಂದು ಗೀತೆ ಚಿ ಉದಯಶಂಕರ್ ರಚನೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

0: ಕೇಳುಗರೆ, ಈ ಗೀತೆಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ವರ್ಕ್ ಫ್ರಮ್ ಹೋಮ್.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

0: ಬೆಂಗಳೂರು ಕೇಂದ್ರದಿಂದ.
1: ವಾರ್ತೆಗಳು ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ. ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1ರಿಂದ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಕಾಯ್ದೆ 2026 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸೋಮನಾಥ ಅಮೃತ ಪರ್ವದ ಆಚರಣೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಪ್ರಭಾಸ್ ಪಟಾಣಿಗೆ ತೆರಳಿದ್ದು, ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ಪ್ರಧಾನಿ ಹರ್ಮೀಸ್ ಗೋಹಿಲ್ ವೃತ್ತದವರೆಗೆ 1 ಕಿಲೋಮೀಟರ್ ರೋಡ್ ಶೋ ನಡೆಸಿದರು. ಈ ಸಮಯದಲ್ಲಿ ಭಾರೀ ಜನಸಮೂಹ ಜಮಾಯಿಸಿ ಪ್ರಧಾನಿ ಅವರನ್ನು ಸ್ವಾಗತಿಸಿದರು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಾಂಗವಿ ಕೂಡ ಪ್ರಧಾನಿ ಅವರೊಂದಿಗೆ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಸೋಮನಾಥ ದೇವಾಲಯವು ಅಚಲ ನಂಬಿಕೆ, ದೈವತ್ವ ಮತ್ತು ದೇಶದ ಶಾಶ್ವತ ಆತ್ಮದ ಪವಿತ್ರ ಸಂಕೇತವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸೋಮನಾಥ ಅಮೃತ ಪರ್ವ ಕೇವಲ ಭೂತಕಾಲವನ್ನು ಆಚರಿಸುವ ಹಬ್ಬವಲ್ಲ, ಇದು ಮುಂದಿನ 1000 ವರ್ಷಗಳ ಕಾಲ ದೇಶದ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ಯಾವುದೇ ಶಕ್ತಿಯು ಭಾರತವನ್ನು ತಲೆಬಾಗಿಸಲು ಅಥವಾ ನಿಗ್ರಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. 1998 ಮೇ 11 ಮೊದಲ 3 ಪರಮಾಣು ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಮೂಲಕ ದೇಶದ ವಿಜ್ಞಾನಿಗಳು ಭಾರತದ ಸಾಮರ್ಥ್ಯಗಳನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸಿದರು. ಈ ಪರೀಕ್ಷೆಗಳು ದೇಶದ ರಾಜಕೀಯ ಇಚ್ಛಾಶಕ್ತಿ ಎಷ್ಟು ಅಚಲ ಎಂಬುದನ್ನು ಜಗತ್ತಿಗೆ ಪ್ರದರ್ಶಿಸಿವೆ ಎಂದು ಹೇಳಿದ್ದಾರೆ.
2: भारत को दबोचने के लिए मैदान में उतरी. अनेक प्रकार के बंधन लग गए. उस समय पूरी दुनिया का दबाव भारत पर था, लेकिन अटल जी के नेतृत्व में बीजेपी सरकार ने दिखाया था कि हमारे लिए राष्ट्र प्रथम है. दुनिया की कोई ताकत भारत को झुका नहीं सकती.
1: ಇದಕ್ಕೂ ಮೊದಲು ಪ್ರಧಾನಿ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಮಹಾಪೂಜೆ ಸಲ್ಲಿಸಿದರು. ಸೋಮನಾಥ ದೇವಾಲಯದ ಗೋಪುರದ ಮೇಲೆ ಕುಂಭಾಭಿಷೇಕ ವಿಧಿವಿಧಾನವನ್ನು ನೆರವೇರಿಸಿದರು. ದೇವಾಲಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 11 ಯಾತ್ರಾಸ್ಥಳಗಳಿಂದ ಬಂದ ಪವಿತ್ರ ನೀರನ್ನು ಬಳಸಿ ದೇವಾಲಯದ ಶಿಖರದ ಮೇಲೆ ಜಲಾಭಿಷೇಕವನ್ನು ನಡೆಸಲಾಯಿತು. ಧ್ವಜಾರೋಹಣ ಸಮಾರಂಭದಲ್ಲಿಯೂ ಪ್ರಧಾನಿ ಭಾಗವಹಿಸಿದ್ದರು. ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಕ್ಕೆ 75 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ್ ಉತ್ಸವದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ಉತ್ಸವವು ಭಾರತದ ಶಾಶ್ವತ ಶಕ್ತಿಯ ಆಚರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೋಮನಾಥ ದೇವಾಲಯವನ್ನು ಭಾರತದ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ನಂಬಿಕೆಯ ಪ್ರಬಲ ಸಂಕೇತವೆಂದು ಬಣ್ಣಿಸಿದ್ದಾರೆ. ಕೇಂದ್ರ ಸರ್ಕಾರವು ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಖಾತರಿ ಅನುಷ್ಠಾನಕ್ಕೆ ಸೂಚನೆ ನೀಡಿದೆ. ಜುಲೈ 1 ಈ ಕಾಯ್ದೆಯನ್ನು ರಾಷ್ಟ್ರವ್ಯಾಪಿ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಒದಗಿಸಲಾಗಿದೆ. ರಾಷ್ಟೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಇತರ ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಪೋಖ್ರಾನ್ ಪರೀಕ್ಷಾ ಶ್ರೇಣಿಯಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದರ ಸ್ಮರಣಾರ್ಥವಾದ ಈ ದಿನವು ಸ್ವಾವಲಂಬನೆ ಮತ್ತು ಕಾರ್ಯತಂತ್ರದ ಬಲದತ್ತ ದೇಶದ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನು ಗುರುತಿಸುತ್ತದೆ ಎಂದು ಹೇಳಿದ್ದಾರೆ. 1998 ಪೋಖ್ರಾನ್ನಲ್ಲಿ ಯಶಸ್ವಿ ಪರೀಕ್ಷೆಗಳಿಗೆ ಕಾರಣವಾದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಈ ದಿನ ಭಾರತ ಹೆಮ್ಮೆಯಿಂದ ಸ್ಮರಿಸುತ್ತದೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಈ ಕ್ಷಣ ಭಾರತದ ವೈಜ್ಞಾನಿಕ ಶ್ರೇಷ್ಠತೆ ಮತ್ತು ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಸ್ವಾವಲಂಬಿ ರಾಷ್ಟವನ್ನು ನಿರ್ಮಿಸುವಲ್ಲಿ, ನಾವೀನ್ಯತೆಯನ್ನು ವೇಗಗೊಳಿಸುವಲ್ಲಿ, ಅವಕಾಶಗಳನ್ನು ವಿಸ್ತರಿಸುವಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದೇಶದ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನವು ಪ್ರಮುಖ ಆಧಾರಸ್ತಂಭವಾಗಿದೆ. ಪ್ರತಿಭೆಗಳನ್ನು ಸಬಲೀಕರಣಗೊಳಿಸುವುದು

0: ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದು ಮತ್ತು ರಾಷ್ಟೀಯ ಪ್ರಗತಿ ಮತ್ತು ನಾಗರಿಕರ ಆಕಾಂಕ್ಷೆಗಳನ್ನು ಪೂರೈಸುವ ಪರಿಹಾರಗಳನ್ನು ರಚಿಸುವಲ್ಲಿ ಸರ್ಕಾರದ ನಿರಂತರ ಗಮನ ಉಳಿದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸಕ್ತ ಜಾಗತಿಕ ಅನಿಶ್ಚಿತತೆಗಳ ಹಿನ್ನೆಲೆಯಲ್ಲಿ ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುವಂತೆ ನಾಗರಿಕರು ಮತ್ತು ವ್ಯಾಪಾರ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಿಐಐ ವಾರ್ಷಿಕ ವ್ಯಾಪಾರ ಸಂಘರ್ಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಇನ್ನೂ ಮುಂದುವರಿಯುತ್ತಿದ್ದು ಕದನ ವಿರಾಮವು ಇನ್ನೂ ದೂರದ ಮಾತಾಗಿದೆ. ಆದ್ದರಿಂದ ದೇಶವು ಆರ್ಥಿಕ ರಂಗದಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದು ಮುಖ್ಯವಾಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ದೈನಂದಿನ ಜೀವನದಲ್ಲಿ ವಿದೇಶಿ ವಿನಿಮಯದ ವೆಚ್ಚವನ್ನು ಎಲ್ಲಿ ಕಡಿಮೆ ಮಾಡಬಹುದು ಎಂಬುದನ್ನು ನಾಗರಿಕರು ಪ್ರಜ್ಞಾಪೂರ್ವಕವಾಗಿ ಗುರುತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನವಿಯನ್ನು ಉಲ್ಲೇಖಿಸಿದ ಅಶ್ವಿನಿ ವೈಷ್ಣವ್, ಇಂತಹ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ವಿದೇಶಿ ವಿನಿಮಯದ ಗಳಿಕೆಯನ್ನು ಹೆಚ್ಚಿಸುವ ಅಗತ್ಯವೂ ಇದೆ ಎಂದು ಹೇಳಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಎರಡೂ ಪ್ರಯತ್ನಗಳು ಏಕಕಾಲದಲ್ಲಿ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
4: We as citizens, as our Prime Minister has asked all of us to, can reduce our expenditure on everything that requires foreign exchange to be spent. And in our lives, in our own ways of working, we can identify whatever we can do to preserve the foreign exchange. Simultaneously, we must also earn the foreign exchange more and more. Both things have to go in parallel. So I'll request all of you to take cognizance of Honorable Prime Minister's call to the nation.
0: ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಇಂದು ಆಸ್ಟ್ರೇಲಿಯಾದ ಹವಾಮಾನ ಮತ್ತು ಇಂಧನ ಸಚಿವ ಕ್ರಿಸ್ ಬೋವೆನ್ ಅವರೊಂದಿಗೆ ವರ್ಚುವಲ್ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹವಾಮಾನ ಬದಲಾವಣೆ ಕುರಿತು ಪರಿಹಾರಗಳ ಬಗ್ಗೆ ಈ ವರ್ಷದ ಕೊನೆಯಲ್ಲಿ ಮಾತುಕತೆಗಳನ್ನು ರೂಪಿಸುವ ಪ್ರಮುಖ ಕಾರ್ಯಸೂಚಿಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಯಾದವ್ ಹೇಳಿದ್ದಾರೆ. ಹಾಂಟಾ ವೈರಸ್ ಕಂಡುಬಂದಿರುವ ಕ್ರೂಸ್ ಹಡಗಿನಲ್ಲಿರುವ ಇಬ್ಬರು ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಎಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಇಬ್ಬರು ಭಾರತೀಯರು ಸೇರಿದಂತೆ ಸುಮಾರು 150 ಜನರನ್ನು ಹೊತ್ತ ಡಚ್ ಧ್ವಜದ ಎಂವಿ ಹೋಂಡಿಯಸ್ ಹಡಗು ನಿನ್ನೆ ಸ್ಪೇನ್ಗೆ ಆಗಮಿಸಿ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಕ್ಯಾನರಿ ದ್ವೀಪಗಳಲ್ಲಿ ಲಂಗರು ಹಾಕಿದೆ. ರಾಯಭಾರ ಕಚೇರಿಯ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಸ್ಪ್ಯಾನಿಷ್ ಅಧಿಕಾರಿಗಳು ಹೊರಡಿಸಿದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪ್ರಯಾಣಿಕರು ಹಡಗು ಪ್ರಯಾಣ ಸ್ಥಗಿತಗೊಳಿಸಿದ್ದಾರೆ. ಸಿಬ್ಬಂದಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇಬ್ಬರು ಭಾರತೀಯರನ್ನು ನೆದರ್ಲ್ಯಾಂಡ್ಗೆ ಸ್ಥಳಾಂತರಿಸಲಾಗಿದೆ. ಅಲ್ಲಿ ಅವರು ಆರೋಗ್ಯ ಸುರಕ್ಷತಾ ಮಾರ್ಗಸೂಚಿಗಳ ಅಡಿಯಲ್ಲಿ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಎಂದು ಸ್ಪ್ಯಾನಿಷ್ ರಾಷ್ಟೀಯ ತುರ್ತು ಮಾನಿಟರಿಂಗ್ ಮತ್ತು ಸಮನ್ವಯ ಕೇಂದ್ರ ತಿಳಿಸಿದೆ. ಸೋಂಕಿಗೊಳಗಾದವರೊಂದಿಗೆ ಸ್ಪ್ಯಾನಿಷ್ ಅಧಿಕಾರಿಗಳು ನಿಕಟ ಸಂಪರ್ಕದಲ್ಲಿದ್ದು ಅವರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಪ್ರಸ್ತುತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿರುವ ಹಿನ್ನೆಲೆ ಚಾರ್ಧಾಮ್ ಯಾತ್ರೆ ಯಾತ್ರಿಕರು ಮತ್ತು ಪ್ರವಾಸಿಗರು ಜಾಗರೂಕರಾಗಿರಬೇಕು ಮತ್ತು ಸುರಕ್ಷಿತವಾಗಿ ಪ್ರಯಾಣಿಸಬೇಕು ಎಂದು ಉತ್ತರಾಖಂಡ ಸರ್ಕಾರ ಮನವಿ ಮಾಡಿದೆ. ನಾಳೆ ಉತ್ತರಾಖಂಡದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ, ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1 ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾ ಕಾಯ್ದೆ 2025 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ

0: ಆಕಾಶವಾಣಿ ಮಂಗಳೂರು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೇ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೇಳುಗರೆ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30ಕ್ಕೆ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮದಲ್ಲಿ ಗುರುಗಳಾಗಿ ಭಾಗವಹಿಸುವವರು ಸಂಪದ ಉಪಾಸನೆ, ವಿದ್ಯಾರ್ಥಿಗಳು ಸ್ವರಜಿತ್ ಉಪಾಸನೆ ಹಾಗೂ ಅಥರ್ವ ಅಗರ್ವಾಲ್. 5:45ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹರೀಶ್ ಕೊಳ್ತಿಗೆ ಅವರೊಂದಿಗೆ ಜೇನು ಕೃಷಿ ಕುರಿತು ಸಂದರ್ಶನ ಭಾಗ 1, 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಕ್ಕೆ ಕನ್ನಡ ಯುವವಾಣಿ ಕಾರ್ಯಕ್ರಮದಲ್ಲಿ ಜ್ಞಾನಜ್ಯೋತಿಯ ಸಾರಥಿ ಗುರುಗಳು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸ್ತುತಿ ಸಂಧ್ಯಾ ಎನ್ ಮಣಿನಾಲ್ಕೂರ್, 8:30ಕ್ಕೆ ತುಳು ಕಾರ್ಯಕ್ರಮದಲ್ಲಿ ಚಂದ್ರಹಾಸ ಕಣಂತೂರು ಅವರಿಂದ ಕಥೆ ಬೀರಬಾಚೆ, 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ಕನ್ನಡ ಚಿತ್ರಗೀತೆಗಳು, 10:00ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ಮಾರ್ವ, 10:30ಕ್ಕೆ ಹಿಂದಿ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು, ಈಗ ಸಮಯ ಸರಿಯಾಗಿ 3:12:15 ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಸಾರ ಇಂದು ಸಾಯಂಕಾಲ 5:00 ಆರಂಭ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5:09, ತರಂಗಾಂತರ 275.5 ಮೀಟರ್ಗಳು, 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಮತ್ತು ನಾನು ಶ್ರೀಲಕ್ಷ್ಮೀ ಮಠದ ಮೂಲೆ ಮಾಡುತ್ತಿರುವ ಪ್ರೀತಿಯ ನಮಸ್ಕಾರ. ಕೇಳುಗರೆ, ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ 3.5 ವಜ್ರಗಳು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಜಯದೇವ್ ಹಾಡಿರುವ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಆರ್ ಸುದರ್ಶನ್.

ಈಗ ಕೇಳಿ ಕಾವೇರಿ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಡಿರುವ ಗೀತೆ. ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ಎಂ ರಂಗರಾವ್.

ಮುಂದೆ ಕೇಳಿ ಕಾಕನ ಕೋಟೆ ಚಿತ್ರಕ್ಕಾಗಿ ಬಿವಿ ಕಾರಂತ್, ಜಿಕೆ ವೆಂಕಟೇಶ್ ಮತ್ತು ಸಿ ಅಶ್ವಥ್ ಹಾಡಿರುವ ಗೀತೆ. ಸಾಹಿತ್ಯ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸಂಗೀತ ಸಿ ಅಶ್ವಥ್.

ಮುಂದೆ ಕೇಳಿ ಮಂತ್ರಾಲಯ ಮಹಾತ್ಮೆ ಚಿತ್ರಕ್ಕಾಗಿ ಪಿ ಲೀಲಾ ಮತ್ತು ವಿ ವೀರಮಣಿ ಹಾಡಿರುವ ಗೀತೆ. ಸಾಹಿತ್ಯ ಜಿವಿ ಅಯ್ಯರ್, ಸಂಗೀತ ರಾಜನ್ ನಾಗೇಂದ್ರ.

ತಂದಿ ಬಡು ಪರದವ ಸದೆಯಂಗ ಅರಸಿ ಬಂದಿರುವ ಇವರಿ ಬರಿ ಬಲಿದ ಬಲ ಬಲಿದ ಕದಿ ಬಲಿದ ದಾನಿ ಕಬ ಮರಿ ಕಬದ ಕರಿ ಕರಿದ ಪರನಿದ ಬಮರಿ ಕಮ ಮಾಮ ಕರಿ ತನಿದ ಪರನಿ

ಮುಂದೆ ಕೇಳಿ ಮಹಿಷಾಸುರ ಮರ್ದಿನಿ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಸಾಹಿತ್ಯ ಸದಾಶಿವಯ್ಯ, ಸಂಗೀತ ಜಿ ಕೆ ವೆಂಕಟೇಶ್.

ಈಗ ಕೇಳಿ ಮಹಿಷಾಸುರಮರ್ದಿನಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

0: ಸಂತಸ ತನುವ ಪ್ರೇಮದ ಗಾಳಿ ಬಂತು ಜೀವನ ಬರಲಿ ಜೀವನ ಬರಲಿ.
1: ಕೇಳಿ ಕಿತ್ತೂರು ಚೆನ್ನಮ್ಮ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಡಿರುವ ಗೀತೆ. ಸಾಹಿತ್ಯ ಅಕ್ಕಮಹಾದೇವಿ, ಸಂಗೀತ ಟಿ ಜಿ ಲಿಂಗಪ್ಪ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ. ಗುರುಗಳಾಗಿ ಭಾಗವಹಿಸುತ್ತಾರೆ ಸಂಪದಾ ಉಪಾಸನಿ, ವಿದ್ಯಾರ್ಥಿಗಳು ಸ್ವರ್ಜಿತ್ ಉಪಾಸನಿ ಹಾಗೂ ಅಥರ್ವ ಅಗರ್ವಾಲ್.
1: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ಸಂಪದಾ ಉಪಾಸನಿ,
0: ಭಾಗವಹಿಸುವವರು
1: ಸ್ವರ್ಜಿತ್ ಉಪಾಸನಿ ಹಾಗೂ ಅಥರ್ವ ಅಗರ್ವಾಲ್.

ಇದುವರೆಗೆ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಆಯಿ ತೇರಿ ಯಾದ್ ಚಿತ್ರಕ್ಕಾಗಿ ಭೂಪಿಂದರ್ ಸಿಂಗ್ ಹಾಡಿರುವ ಗೀತೆ. ಸಾಹಿತ್ಯ ನಕ್ಷ್ ಲೈಲ್ಪುರಿ, ಸಂಗೀತ ಜಯದೇವ್.

ಮುಂದೆ ಕೇಳಿ ಶಾನ್ ಚಿತ್ರಕ್ಕಾಗಿ ಆಶಾ ಭೋಸ್ಲೆ ಹಾಡಿರುವ ಗೀತೆ. ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ಆರ್ ಡಿ ಬರ್ಮನ್.

ಮುಂದೆ ಕೇಳಿ ಭರೋಸಾ ಚಿತ್ರಕ್ಕಾಗಿ ಗೀತಾ ದತ್ ಹಾಡಿರುವ ಗೀತೆ. ಕ್ಷಮಿಸಿ, ಭರೋಸಾ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಹಾಡಿರುವ ಗೀತೆ. ಸಾಹಿತ್ಯ ರಾಜೇಂದರ್ ಕೃಷನ್, ಸಂಗೀತ ರವಿ.

ಮುಂದೆ ಕೇಳಿ ಭರೋಸಾ ಚಿತ್ರದ ಮತ್ತೊಂದು ಗೀತೆ, ಮೊಹಮ್ಮದ್ ರಫಿ ಹಾಡಿರುವ ಹಾಡು. ಸಾಹಿತ್ಯ ರಾಜೇಂದರ್ ಕೃಷನ್, ಸಂಗೀತ ರವಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗದಲ್ಲಿ ಹರೀಶ್ ಕೊಳ್ತಿಗೆ ಅವರೊಂದಿಗೆ ಜೇನು ಕೃಷಿ ಅನುಭವದ ಕುರಿತು ಸಂದರ್ಶನ, ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು. 8:00 ಕನ್ನಡ ಯುವವಾಣಿಯಲ್ಲಿ ಚಂದ್ರಿಕಾ ಅವರಿಂದ ವಿಜ್ಞಾನ ಸಂವಹನ ಮಾಧ್ಯಮವಾಗಿ ಕನ್ನಡ ಎಂಬ ವಿಷಯದ ಕುರಿತು ಭಾಷಣ. ಆ ಬಳಿಕ ಅತಿಕ್ ಕುಮಾರ್ ಅವರಿಂದ ಸಣ್ಣ ಕತೆ ಸಾವಿತ್ರಕ್ಕನ ಕಣ್ಣು. 8:30 ತುಳು ಕಾರ್ಯಕ್ರಮದಲ್ಲಿ ಚಂದ್ರಹಾಸ ಕಣಂತೂರು ಅವರಿಂದ ಕತೆ ಬೀರಬಾಚೆ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಚಿತ್ರಗೀತೆಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚಾರಾಸಿಯಾ ಅವರ ಬಾನ್ಸುರಿವಾದನ ರಾಗ್ ಮಾರುವ. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇನ್ನು ನಾಳಿನ ಪ್ರಸಾರದಲ್ಲಿ 6:10 ವಂದನ, 6:30 ಚಿಂತನದಲ್ಲಿ ಭಾರತಿ ರಘು ಮೂಡಬಿದ್ರೆ ಅವರಿಂದ ಚಿಂತನ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಅರುಣ್ ಕುಮಾರ್.

6:50ಕ್ಕೆ ರೈತರಿಗೆ ಸಲಹೆ. 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ. ಅಜೀರ್ಣದ ಸಮಸ್ಯೆ ಹಾಗೂ ಆಯುರ್ವೇದದಲ್ಲಿ ಪರಿಹಾರ. ಡಾಕ್ಟರ್ ಯೋಗೀಶ್ ಆಚಾರ್ಯ, ಸಹ ಪ್ರಾಧ್ಯಾಪಕರು, ಸ್ವಸ್ಥ ವೃತ್ತ ಹಾಗೂ ಯೋಗ ವಿಭಾಗ, ಎಸ್ಟಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ವಿಭಾಗ, ಉಡುಪಿ ಕುತ್ಪಾಡಿ. 7:45ಕ್ಕೆ ರಾಗರಂಜನಿ. 8:30ಕ್ಕೆ ಚಿತ್ರಗೀತೆಗಳು. 10:00ಗೆ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30ಕ್ಕೆ ಶಾಸ್ತ್ರೀಯ ಸಂಗೀತದಲ್ಲಿ ಟಿಆರ್ ಕೃಷ್ಣಮಾಚಾರಿ ಅವರ ವೀಣಾವಾದನ. 11:00ಗೆ ಚಿತ್ರಗೀತೆಗಳು. 11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ. 12:05ಕ್ಕೆ ವನಿತಾ ವಿಹಾರ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ. 11:00ಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಒಂದಾದ ಪಿಎಂ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 11:20ಕ್ಕೆ ಸ್ವರ ಮಾಧುರ್ಯ, ಜ್ಯೋತಿ ಗಣೇಶ್ ಹಾಡಿರುವ ವಚನಗಳು. 11:30ಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40ಕ್ಕೆ ಸೋನು ನಿಗಮ್ ಹಾಡಿರುವ ಗಜಲ್ಗಳನ್ನು ಕೇಳಲಿದ್ದೀರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:00ಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ. ಗುರುಗಳು ಶಂಭು ಭಟ್, ವಿದ್ಯಾರ್ಥಿಗಳು ಅನಂತಮೂರ್ತಿ ಹೊಳ್ಳ ಹಾಗೂ ಪಲ್ಲವಿ ಡಿ. 5:45ಕ್ಕೆ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 6:30ಕ್ಕೆ ಅವಲೋಕನ. 6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಪುತ್ತೂರಿನ ಮೀನಾಕ್ಷಿ ಇವರೊಂದಿಗೆ ಕೈತೋಟ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಕರ್ನಾಟಕ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ನಡೆಯಲಿದೆ. 7:45ಕ್ಕೆ ಚಿತ್ರಗೀತೆಗಳು, 8:00ಗೆ ಯುವವಾಣಿ, 8:30ಕ್ಕೆ ಕನ್ನಡದಲ್ಲಿ ಭಾಷಣ, 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 9:30ಕ್ಕೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಆ ಬಳಿಕ 10:00ಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುನ್ನುಕುಡಿ ಆರ್ ವೈದ್ಯನಾಥನ್ ಅವರಿಂದ ಪಿಟೀಲು ವಾದನ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಇದುವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ವಿಜಯದಾಸರ ರಚನೆ ಕೈಲಾಸವಾಸ ಕೇಳಿದಿರಿ. ಮುಂದೆ ಕೇಳಿ ಗೋಪಾಲದಾಸರ ರಚನೆ ಪಾರ್ವತಿ ಪಾಲಿಸೆನ್ನ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಭಕ್ತಿಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಸೋಮನಾಥ ಅಮೃತ ಪರ್ವ ನ ಕೇವಲಂ ಭೂತಕಾಲಸ್ಯ ಉತ್ಸವಃ ಅಸ್ತಿ ಅಪಿತು ಆಗಾಮಿ ಸಹಸ್ರ ವರ್ಷಾಣಿ ಯಾವತ್ ರಾಷ್ಟ್ರಸ್ಯ ಕೃತೆ ಪ್ರೇರಣಾ ಸೋತ್ರೋ ಭವಿಷ್ಯತಿ. ಮಂದಿರಸ್ಯ ಪುನರುದ್ಧಾರಸ್ಯ ಪಂಚ ಸಪ್ತತಿ ವರ್ಷಾಣಾಂ ಪೂರ್ಣತಾಮಾಲಕ್ಷ್ಯ ಏಷಾ ಮಹಾಪೂಜಾ ಆಯೋಜಿತಾ. ಪಶ್ಚಿಮ ಬಂಗಾಳ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಅದ್ಯ ಉದ್ಘೋಷಿತವಾನ್ ಯತ್ ರಾಜ್ಯ ಸರ್ವಕಾರೇಣ ಬಾಂಗ್ಲಾದೇಶ ಸೀಮ್ನಃ ಸುರಕ್ಷಾ ಪ್ರಾಚೀರ ನಿರ್ಮಾಣಾರ್ಥಂ ಸೀಮಾ ಸುರಕ್ಷಾ ಬಲಾಯ ಭೂ ಹಸ್ತಾಂತರಣಸ್ಯ ನಿರ್ಣಯ ಸ್ವೀಕೃತಃ. ಕೇಂದ್ರ ಪ್ರಶಾಸನೇನ ಪಂಚವಿಂಶತ್ಯುತ್ತರ 2000 ವರ್ಷಸ್ಯ ವಿಕಸಿತ ಭಾರತ ಆಜೀವಿಕಾ ಪ್ರತ್ಯಭೂತಿ ಅಭಿಯಾನ ಅಧಿನಿಯಮಃ ವಿಬಿಜಿ ರಾಮ್ಜಿ ಇತಿ ಅಧಿಸೂಚಿತಃ. ವೈಶ್ವಿಕ ಪ್ರತಿಕೂಲ ಸ್ಥಿತಿ ಸತ್ಯಪಿ ದೇಶಸ್ಯ ಅರ್ಥವ್ಯವಸ್ಥಾ ಸುದೃಢಾ ವರ್ತತೆ ಸಹೈವ ಅನುಮೀಯತೆ ಯತ್ ಆಗಾಮಿ ವಿತ್ತ ವರ್ಷೇ ಅರ್ಥವ್ಯವಸ್ಥಾ 6.6% ಯಾವತ್ ವರ್ಧಿಷ್ಯತೆ. ಅಪಿಚ ಕ್ರೀಡಾ ವಾರ್ತಾಸು ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಸಾಯಂಕಾಲೇ ಧರ್ಮಶಾಲಾಯಾಃ ಹಿಮಾಚಲ

ಸುವುದರ ಮೂಲಕ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿ ತೆರೆದ ಬಾವಿಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಿದೆ. ಸುತ್ತಲಿನ 10 ಗ್ರಾಮಗಳ 100 ಹೆಕ್ಟೇರ್ ಬಂಜರು ಜಮೀನುಗಳಿಗೆ ನಿರಂತರ ನೀರು ಪೂರೈಕೆಯಾಗುತ್ತಿದ್ದು ಕೃಷಿಕರು ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 6,195 ಹೆಕ್ಟೇರ್ ಪ್ರದೇಶದಲ್ಲಿ 58 ಚೆಕ್ ಡ್ಯಾಂ, 68 ನಾಲಾ ಬಂಡ್, 20 ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ.

0: ನೂತನ ಸುಸಜ್ಜಿತ ಬಸ್ ಘಟಕವನ್ನು ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಬಸ್ ಘಟಕಕ್ಕೆ 15 ಸಾರಿಗೆ ಬಸ್ಗಳ ಸೌಲಭ್ಯ ದೊರೆತಿದ್ದು, ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬೆಳಗಾವಿ ತೋಟಗಾರಿಕೆ ಇಲಾಖೆಯಿಂದ ನಗರದ ಹ್ಯೂಮ್ ಪಾರ್ಕ್ನಲ್ಲಿ 3 ದಿನಗಳ ಮಾವು ಮೇಳವನ್ನು ಆಯೋಜಿಸಲಾಯಿತು. ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳನ್ನು ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಕಳೆದ ವರ್ಷ ಪರಿಚಯಿಸಲ್ಪಟ್ಟ ಬೆಳಗಾವಿ ಬ್ರ್ಯಾಂಡ್ ಮಾವು ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯಲಾಗುವ ವೈವಿಧ್ಯಮಯ ಮಾವುಗಳ ಪ್ರದರ್ಶನ ಮಾವು ಮೇಳದ ಆಕರ್ಷಣೆಯಾಗಿತ್ತು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಬಿರು ಬೇಸಿಗೆ ಹಿನ್ನೆಲೆ ಜಿಲ್ಲೆಯ ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಕಮಲ್ನಗರ್ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಭಾಲ್ಕಿಯ 8 ಗ್ರಾಮಗಳು ಸೇರಿದಂತೆ ಒಟ್ಟು 43 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಎದುರಾಗಿದೆ. ಶುದ್ಧ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜಲಮೂಲಗಳಾದ ಕೊಳವೆ ಬಾವಿ, ಕೆರೆಗಳನ್ನು ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಯನ್ನು ನಿಯಮಿತವಾಗಿ ಮುಂದುವರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಪೂರೈಕೆಗೆ ಅಡ್ಡಿಪಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದರು. ಔರಾದ್ನ ತಾಂಡಾ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳು ಕೊಳವೆ ಬಾವಿ ಪುನಶ್ಚೇತನ ಕಾರ್ಯ ಕೈಗೊಳ್ಳಬೇಕು ಎಂದರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 55 ಮೀಟರ್ ಇಷ್ಟಲಿಂಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಸಲ್ಲಿಸಿ ಅನುಭವ ಮಂಟಪದ ಕಾಮಗಾರಿಯನ್ನು ಪರಿಶೀಲಿಸಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಹದಿಹರೆಯ ವಿಶೇಷವೇ ಸಂಘರ್ಷವೇ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 284ನೆಯ ಕಾರ್ಯಕ್ರಮ ದಿನಾಂಕ 13ರಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

ಕೆಳುಗರೆ, ಈ ರಾತ್ರಿ 8 ಗಂಟೆಗೆ ಕನ್ನಡ ಯುವವಾಣಿಯಲ್ಲಿ ಚಂದ್ರಿಕಾ ಅವರಿಂದ ವಿಜ್ಞಾನ ಸಂವಹನ ಮಾಧ್ಯಮವಾಗಿ ಕನ್ನಡ ಎಂಬ ವಿಷಯದ ಕುರಿತು ಭಾಷಣವನ್ನ ಕೇಳಲಿದ್ದೀರಿ. ಆ ಬಳಿಕ ಅತೀಕ್ ಕುಮಾರ್ ಅವರಿಂದ ಸಣ್ಣ ಕತೆ ಸಾವಿತ್ರ ಕನಕಣ್ಣು ಕೇಳಲಿದ್ದೀರಿ.

0: ರಿಯಾಳಾ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಯುಪಿಐ ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಚೈತ್ರ,
5: ಏನತ್ತೆ?
4: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
5: ಅಂದ್ರೆ?
4: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
5: ಮತ್ತೆ ವ್ಯವಹಾರ?
4: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
5: ಓ,
4: ಅಂದ್ರೆ ಯುಪಿಐ ಇಂದ?
5: ಹೌದಾ?
4: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
5: ಅದೇನತ್ತೆ?
4: ನಿನ್ನ ಮೊದಲ ಉಡುಗೊರೆಯು ಯುಪಿಐ ನಿಂದಲೇ ಸಿಗುತ್ತೆ.
5: ಏನತ್ತೆ?
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಮಂಗಳೂರು, ಸಮಯ 6:40 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
2: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶಿರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಳ ಮಾಡಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ 14.25% 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನ ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ? ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು

0: ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು, ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನೂ ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ.

0: ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ ಎಚ್ಪಿವಿ ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ March 11 ಎಚ್ಪಿವಿ ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ಲಾ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ August 21, 22 and 23 ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಎಂಎಸ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ಧ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು, ಕಚೇರಿಗಳಲ್ಲಿ ನಾಮ ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರೋ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತ ಪ್ರಸಾರ 7:35.
1: ಆಕಾಶವಾಣಿ,
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹರೀಶ್ ಕೊಳ್ತಿಗೆ ಅವರೊಂದಿಗೆ ಜೇನು ಕೃಷಿ ಅನುಭವದ ಕುರಿತು ಸಂದರ್ಶನವನ್ನ ಕೇಳಲಿದ್ದೀರಿ. ಸಂದರ್ಶಕರು ರಜನಿ ಭಟ್.
1: ಆತ್ಮೀಯ ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಹರೀಶ್ ಕೊಳ್ತಿಗೆ ಇವರಿದ್ದಾರೆ. ಇವರು ಜೇನು ಕೃಷಿಯಲ್ಲಿ ಬಹಳಷ್ಟು ಅನುಭವಗಳನ್ನು ಹೊಂದಿದ್ದಾರೆ. ಅವರ ಅನುಭವಗಳನ್ನು ಈಗ ಕೇಳಿ ಪಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ. ನಮಸ್ತೆ ಮೇಡಮ್.
1: ಸರ್, ಇವಾಗ ಜೇನು ಕೃಷಿ ನೀವು ಮಾಡ್ತಾ ಇದ್ದೀರಿ, ಎಷ್ಟು ವರ್ಷಗಳ ಅನುಭವ ತಮಗಿದೆ?
2: ನಾನು ವೃತ್ತಿಪರವಾಗಿ 2 ವರ್ಷ ಆಯ್ತಷ್ಟೇ ಆರಂಭ ಮಾಡಿ. ಜೇನು ಕೃಷಿಯನ್ನು ನಾನು ಹವ್ಯಾಸವಾಗಿ 4 ವರ್ಷದಿಂದ ಆರಂಭ ಮಾಡಿದ್ದೆ. ಪ್ರಥಮವಾಗಿ 4 ವರ್ಷದ ಹಿಂದೆ ನಾನು 2 ಪೆಟ್ಟಿಗೆಗಳಿಂದ ಕೃಷಿ ಆರಂಭ ಮಾಡಿದ್ದು.
1: ಇವತ್ತಿಗೆ ಎಷ್ಟು ಪೆಟ್ಟಿಗೆ?
2: ಇವತ್ತಿಗೆ ಸಾಧಾರಣ 125-150 ಪೆಟ್ಟಿಗೆ ಕೃಷಿ ವರ್ಷದಿಂದ ಮಾಡ್ತಾ ಇದ್ದೀನಿ. ತನಕ 50-75 ತನಕ ಇತ್ತು.
1: ನೀವು ಈಗ 4 ವರ್ಷಗಳಿಂದ 2 ಪೆಟ್ಟಿಗೆಗಳಿಂದ ಆರಂಭಿಸಿದ ಇದು ಇದು ಯಾವ ಜೇನು ಅಂದ್ರೆ ಈಗ ಪೆಟ್ಟಿಗೆಗಳಿಗಾಗುವಂತಹ ಜೇನು ಇದು ಯಾವುದು?
2: ಇದು ತುಡುವೆ ಜೇನೆ. ನಾವು ಪೆಟ್ಟಿಗೆಯಲ್ಲಿ ಸಾಕುವಂತಹ ಜೇನುಗಳನ್ನೇ ನಾವು ಸಾಕುವುದು. ಪ್ರಪ್ರಥಮವಾಗಿ ನಾನು ಹವ್ಯಾಸವಾಗಿ ಮಾಡುವಾಗ ಮರದ ಪೊಟ್ಟೆರೆ ಹುತ್ತಗಳಿಂದೆಲ್ಲ ಹಿಡಿದು

0: ಜೇನು ಸಾಕಣೆ ಮಾಡ್ತಿದ್ದೆ. ಅದು ನನಗೆ ಮಳೆಗಾಲದಲ್ಲಿ ಅವರು ಕ್ರಮೇಣವಾಗಿ ಪಲಾಯನ ಗೈತಿದ್ದವು. ಆದ ಕಾರಣ ಅದರಲ್ಲಿ ಮತ್ತೆ ವಿವಿಧ ತಳಿಗಳನ್ನು ನಾನು ಸ್ವಲ್ಪ ಸಂಶೋಧನೆ ಮಾಡಿ ಹಿರಿಯ ಜೇನು ತಜ್ಞರ ಹತ್ರ ಎಲ್ಲ ಮಾತಾಡಿ ಅದನ್ನು ನಾನು ಸ್ವಲ್ಪ ಪ್ರಗತಿಯನ್ನು ಮಾಡಿ ಅದನ್ನೇ ಸ್ವಲ್ಪ ವೃತ್ತಿ ಮಾಡಿದರೆ ಏನು ಅಂತ ಆರಂಭಿಸಿದ್ದು. ಹಾಗೆ ಅದು ನನ್ನನ್ನು ಯಶಸ್ಸಿನತ್ತ
1: ಕೊಂಡೊಯ್ತಾ ಇದೆ ಇವಾಗ. ಸರಿ, ಇವಾಗ ಸಾಮಾನ್ಯವಾಗಿ ಈಗ ಜೇನು ಪೆಟ್ಟಿಗೆ ಇಟ್ಕೊಂಡು ಬರೀ ಜೇನು ಕೃಷಿ ಮಾಡಿ ನಮಗೆ ಜೀವನ ನಿರ್ವಹಣೆ, ನಿಮ್ಮ ಅನುಭವದ ಇದರಲ್ಲಿ ಸಾಧ್ಯವಾ ಇದೊಂದು?
0: ಕೇವಲ ಜೇನು ಕೃಷಿ, ಅದಕ್ಕೆ ಭೂಮಿ ಬೇಕು ಅಂತಿಲ್ಲ. 10 ಸೆನ್ಸಲ್ಲಿ ಮನೆ ಮಾಡಿಕೊಂಡಿದ್ದವ ಸಹ ಕೋಟ್ಯಾಧಿಪತಿ ಸಹ ಆಗ್ಬೋದು ಅಲ್ಲಿ ಜೇನು ಕೃಷಿಯಲ್ಲಿ. ಯಾಕೆಂದ್ರೆ ಅವನು ಭೂಮಿ ಬೇಕು, ಅದು ಬೇಕು, ಇದು ಬೇಕು ಅಂತ ಇಲ್ಲ, ಜಾಗ ಬೇಕು ಅಂತ ಇಲ್ಲ. ಅವನು ತನಗೆ 10 ಸೆನ್ಸಲ್ಲಿ ಮನೆ ಇದ್ರೂ ಸಹ ಬೇರೆಯವರ ಜಮೀನಿನಲ್ಲಿ ಜೇನು ಪೆಟ್ಟಿಗಳನ್ನು ಇಟ್ಟುಕೊಂಡು ಅವನು ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ.
1: ಸ್ಥಳಾಂತರ
0: ಜೀವನ. ನನ್ನ ಹತ್ರ ಈಗ ಸರಿಸುಮಾರು ಒಂದು 10-12 ಕಡೆಗಳಲ್ಲಿ ಜೇನು ಪೆಟ್ಟಿಗೆಗಳು ಉಂಟು.
1: ನಿಮ್ಮ ಜಾಗ ಅಲ್ಲದೆ?
0: ನನ್ನ ಜಾಗ ಅಲ್ಲದೆ. ನನ್ನ ಜಾಗದಲ್ಲಿ ನಿಜವಾಗಿ ಆದರೂ ನಾನು ಕಡಿಮೆ ಇಟ್ಟದ್ದು. ಯಾಕೆಂದ್ರೆ ಕೃಷಿಕರೇ ನಮಗೆ ಪರಾಗಸ್ಪರ್ಶ ಆಗಬೇಕು. ನಮ್ಮಲ್ಲಿ ಜೇನು ಸಾಕಾಣಿಕೆ ಆದರೆ ನಮ್ಮ ಕೃಷಿಗಳು ಅಭಿವೃದ್ಧಿ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಅವರಾಗಿಯೇ ಕರೆದು ಇಡೀ ಇಡೀ ಅಂತ
1: ಹೇಳ್ತಾರೆ.
0: ಈಗ ನನಗೆ ಅದು ನಾನು ಅದರ ಮೇಲೆ ಅಭಿವೃದ್ಧಿ ಆದ ನಂತರ ಅವರ ಟಾರ್ಗೆಟ್ ಅನ್ನು ಆಗ್ತಾ ಇಲ್ಲ. ಹಾಗೆ ಒಬ್ಬರಿಂದ ಜಾಸ್ತಿ ಅಂದ್ರೆ 200 ನೋಡಿಕೊಳ್ಳಬೇಕಾಗ್ತದೆ. ಅದರಿಂದ ಜಾಸ್ತಿ ಆದರೆ ಸ್ವಲ್ಪ ಕೆಲಸದವರನ್ನು ಅವಲಂಬಿತ ಆಗ್ಬೇಕು.
1: ಉಳಿದ ಕೆಲಸಗಳಿಗೆ ಅಂದ್ರೆ ಕೃಷಿ ಸಹ ಇರಬಹುದಲ್ಲ, ಅದಕ್ಕೆ ಸಹ ತೊಡಗಿಸಿಕೊಳ್ಳಿಕ್ಕೆ
0: ಕಷ್ಟ ಆಗ್ತದೆ.
1: ಇವಾಗ ಇಷ್ಟು ಪೆಟ್ಟಿಗೆಗಳನ್ನು ನೀವು ಇಟ್ಟಿದ್ದೀರಿ, ಸಾಮಾನ್ಯವಾಗಿ ಒಂದು ಜೇನು ಪೆಟ್ಟಿಗೆಗಳನ್ನು ಎಂತಹ ಜಾಗಗಳಲ್ಲಿ ಇಡಬೇಕಾಗ್ತದೆ?
0: ಜೇನು ಪೆಟ್ಟಿಗೆಗಳಿಗೆ ಸ್ವಲ್ಪ ಬಿಸಿಲು ಮತ್ತು ಸ್ವಲ್ಪ ಬೆಳಕು ಬೇಕೇ ಬೇಕು. ಬೆಳಕು ಮತ್ತು ಕತ್ತಲೆ, ನೆರಳು ಬೇಕು ಮುಖ್ಯವಾಗಿ. ಜಾಸ್ತಿ ನೆರಳಿರಬಾರ್ದು. ಅದರ ಒಂದು ಬಾಕ್ಸಿನ ಒಳಗೆ ಅದೊಂದು ಶಾಖವನ್ನು ಹತೋಟಿಯಲ್ಲಿರ್ತದೆ. ಅದು ಜಾಸ್ತಿ ಕೋಲ್ಡ್ ಸಹ ಆಗಬಾರ್ದು, ಜಾಸ್ತಿ ಬಿಸಿ ಸಹ ಆಗಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಅದನ್ನೊಂದು ನೆರಳು ಮತ್ತು ಬಿಸಿಲಿನ ಮಧ್ಯ ಒಡನಾಟ ಇಡುವಲ್ಲಿ ಇಡಬೇಕು. ಅದರ ಒಳಗಿನ ಟೆಂಪರೇಚರನ್ನು ಅವುಗಳೇ ಮೇಂಟೈನ್ ಮಾಡಬೇಕು. ಮಳೆಗಾಲ ಬರುವಾಗ ಅವರು ಅದನ್ನು ಹೀಟಲ್ಲಿ ಇಡ್ತವೆ, ಬೇಸಿಗೆ ಜಾಸ್ತಿ ಆದರೆ ಅದನ್ನು ತಂಪು ಸಹ ಮಾಡ್ತೇವೆ. ಅದು ಅವರ ನೇಚರಲ್ಲಿ ಆ ಥರ ಇರುತ್ತೆ.
1: ಇವಾಗ ಯಾವ ಋತುಕಾಲದಲ್ಲಿ ಅಂದರೆ ಪೆಟ್ಟಿಗೆಗಳಿಗೆ ಈ ಹುಳ ಇರಿಸುದಿರ್ತದೆ, ಜೇನು ಹುಳಗಳನ್ನು ಅಂದರೆ ಒಂದು ಕೃಷಿ ಆರಂಭಿಸಬೇಕಾಗುತ್ತೆ ಅಂದರೆ ಯಾವ ಋತುಕಾಲ ಆಗಿರ್ತದೆ ಅದು?
0: ಜೇನು ಕೃಷಿಯಲ್ಲಿ 3 ಕಾಲ ಇದೆ. ಒಂದು ಅಭಾವ ಕಾಲ, ಒಂದು ಅಭಿವೃದ್ಧಿ ಕಾಲ, ಒಂದು ಜೇನಿನ ಕಾಲ ಅಂತ ಇರ್ತದೆ. ಅಭಾವ ಕಾಲ ಮಳೆಗಾಲ 3 ತಿಂಗಳು, ಅದಕ್ಕೆ ಅಭಾವ ಕಾಲವೇ. ಆನಂತರ ನಾವು ಅಕ್ಟೋಬರ್ ನಂತರ ಆವಾಗ ನಾವು ಅಭಿವೃದ್ಧಿ ಕಾಲ ಅಂತ, ಅಕ್ಟೋಬರಿಂದ ಡಿಸೆಂಬರ್ ತನಕ ಅಭಿವೃದ್ಧಿ ಕಾಲ ಅಂತ ಹೇಳಿ. ಜನವರಿಯ ನಂತರ ಮೇ ತನಕ ನಮಗೆ ಅದು ಜೇನು ಕೊಯ್ಲಿನ ಕಾಲ,
1: ಪೀಕ್ ಟೈಮ್.
0: ಜಾಸ್ತಿ ಅಂದ್ರೆ ಏಪ್ರಿಲ್ 10 ತನಕ ಒಳ್ಳೆ ಪೀಕಿಂಗ್ ಇರ್ತದೆ, ಆನಂತರ ಸ್ವಲ್ಪ ಡೌನ್ ಆಗ್ತಾ ಬರ್ತದೆ.
1: ಇವಾಗ ಹೊಸದಾಗಿ ಯಾರಾದರೂ ಆರಂಭಿಸುವ ಒಬ್ಬ ಕೃಷಿಕ ಜೇನು ಕೃಷಿಗೆ ಯಾವ ರೀತಿಯಾದಂತಹ ಸಿದ್ಧತೆ ಮಾಡಬೇಕು ಅಂದರೆ ಆರಂಭದಲ್ಲಿ, ಮತ್ತೆ ಯಾವ ಯಾವ ವಸ್ತುಗಳನ್ನು ತಯಾರಿ ಮಾಡಿಕೊಳ್ಬೇಕಾಗ್ತದೆ
0: ಆರಂಭದಲ್ಲಿ? ಹೊಸದಾಗಿ ಕೃಷಿಕರು ಮಾಡುವಾಗ ಜೇನು ಕೃಷಿಯ, ಜೇನು ಹುಳಗಳ ಸಾಕಾಣಿಕೆಯ ಬಗ್ಗೆ ಅದರ ಸಂಕ್ಷಿಪ್ತವಾಗಿ ಅದನ್ನು ತಿಳಿದಿರಲೇಬೇಕು. ಕೆಲವರು ಎಷ್ಟೋ ಜನ 10 ಪೆಟ್ಟಿಗೆ ಕುಟುಂಬವನ್ನು ತಂದು ಜೇನು ಸಾಕಾಣೆ ಮಾಡಿ 1 ಕೆಜಿ ಜೇನು ಪಡೆದದ್ದಿದೆ. ಅದು ಕ್ರಮ ಸರಿಯಲ್ಲ ಅಂತ. ಅದರ ಜೀವನ ಕ್ರಮದ ಬಗ್ಗೆ ಸಂಪೂರ್ಣವಾಗಿ ಸ್ವತಃ ಅಧ್ಯಯನ ಮಾಡಿ ಕೃಷಿಯನ್ನು ಮಾಡ್ತಾ ಹೋದರೆ ಅನುಭವದ ಮೇಲೆ ಅವನು ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ.
1: ಅಂದ್ರೆ ಆಳವಾದ ಜ್ಞಾನ ಇರಬೇಕು.
0: ಆಳವಾದ ಜ್ಞಾನ ಬೇಕು. ಜ್ಞಾನವನ್ನು ಸ್ವಲ್ಪ ಮಟ್ಟಿಗೆ ತನ್ನ ಅಧ್ಯಯನದಲ್ಲಿ ಮಾಡಿದ್ರೆ ಒಳ್ಳೆಯದು. ಇನ್ನೊಬ್ಬರ ಮನೆ ಹತ್ರ ಸ್ವಲ್ಪ ಮಾಹಿತಿಯನ್ನು ಪಡೆದು ಆನಂತರ ವಾರಕ್ಕೊಮ್ಮೆ ಅದರ ಬಾಕ್ಸ್ ಅನ್ನು ಓಪನ್ ಮಾಡಿ ಅದರ ಬೆಳವಣಿಗೆ ಹೇಗುಂಟು ಆ ತರ ನೋಡುದ ಮುಖಾಂತರವೇ ನಾವು ಅದನ್ನು ಅಭಿವೃದ್ಧಿ ಪಡಿಸಬೇಕಾಗ್ತದೆ.
1: ಏನೆಲ್ಲ ಬೇಕಾಗ್ತದೆ ಒಂದು ಆರಂಭಿಸುವ ಹಂತದಲ್ಲಿ?
0: ಆರಂಭಿಸುವ ಹಂತದಲ್ಲಿ ಮುಖ್ಯವಾಗಿ ಜೇನು ಕುಟುಂಬ ಸದೃಢ ಕುಟುಂಬವನ್ನೇ ನಾವು ಅದನ್ನು ನೋಡಿಕೊಂಡು ಮಾಡಬೇಕು. ಹೊಸ ರಾಣಿ ಇರುವಂಥ ಕುಟುಂಬವೇ ಆಗಬೇಕು. 2 ವರ್ಷದ ಹಿಂದಿನ ಕುಟುಂಬದ ರಾಣಿಗಳನ್ನು ಇಟ್ಟುಕೊಂಡು ನಾವು ಸಾಕಲಿಕ್ಕೆ ಆಗುವುದಿಲ್ಲ. ಅದರಿಂದ ನಮಗೆ ಹೆಚ್ಚು ಜೇನು ಇಳುವರಿಯನ್ನು ಸಹ ಪಡಲಿಕ್ಕೆ ಆಗುವುದಿಲ್ಲ. ಅಂಥ ರಾಣಿಗಳಿದ್ದರೆ ಅದನ್ನು ಬೇರ್ಪಡಿಸಿ ಹೊಸ ರಾಣಿಯನ್ನು ನಾವು ಕೊಟ್ಟರೆ ನಮಗೆ ಉತ್ತಮ ಇಳುವರಿ ಪಡಲಿಕ್ಕೆ ಆಗ್ತದೆ ಜೇನು ಸೀಸನಲ್ಲಿ.
1: ಈಗ ಯಾರಾದರೂ ಅವರಿಗೆ ಒಂದು ಕುಟುಂಬ ಸಿಗುತ್ತೆ ಇಟ್ಕೊಳ್ಳಿ, ಅದು ಈಗ ಹೊಸ ರಾಣಿ 1 ವರ್ಷ 2 ವರ್ಷ ಹಳೆಯ ರಾಣಿ, ಹೇಗೆ ಗೊತ್ತಾಗ್ತದೆ ಇದು?
0: ಅದು ಮೊಟ್ಟೆ ಇಡುವ ಕಾರ್ಯಕ್ಷಮತೆಯ ಮೇಲೆ ನಮಗೆ ಗೊತ್ತಾಗ್ತದೆ ಎಷ್ಟು ಮೊಟ್ಟೆ ಇಡ್ತದೆ. ಒಂದು ಜೇನು ಸೀಸನಲ್ಲಿ ಒಂದು ರಾಣಿ ಹುಳ ದಿನಕ್ಕೆ 1,000 ಮೊಟ್ಟೆಗಳು ಇಡ್ತವೆ. ಯಾಕೆಂದರೆ ಅಷ್ಟು ಅದು ಅಭಿವೃದ್ಧಿಯನ್ನು ನೋಡ್ತಾ ಇರ್ತದೆ. ಒಮ್ಮೆ 10 ಹುಳಗಳು ಜೇನು ಮಕರಂದ ಜೇನು

0: ಸಂಗ್ರಹಿಸಲು ಹೋದಂತಹ ಹುಳಗಳು 10 ಸಹ ರಿಟರ್ನ್ ಬರ್ತದೆ ಅಂತ ಹೇಳುವ ಸಾಧ್ಯತೆ ಇಲ್ಲ,
1: ಗ್ಯಾರಂಟಿ ಇಲ್ಲ,
0: ಗ್ಯಾರಂಟಿ ಇಲ್ಲ. ಪ್ರಕೃತಿಯ ಇದಕ್ಕೆಲ್ಲ ಕೆಲವು ಸಲ ಲಾಸ್ ಆಗುವ ಸಾಧ್ಯತೆ ಇದೆ. ಆದ ಕಾರಣ ಅದು ಅದರ ಅಭಿವೃದ್ಧಿಯನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತದೆ. ಅದಕ್ಕೆ ನಾವು ಅಲ್ಲಿ ಹಳೆಯ ಎರಿಗಳನ್ನು ಕಟ್ ಮಾಡಿ ಹೊಸ ಎರಿಗಳನ್ನು ಕೊಡ್ತಾ ಇದ್ರೆ ಮೊಟ್ಟೆಗಳನ್ನು ಜಾಸ್ತಿ ಜಾಸ್ತಿ ಇಡ್ತಾ ಇರ್ತದೆ. ಹಾಗೆ ಅದೆಲ್ಲ ಅವರ ಜೇನು ಕೃಷಿಗನಿಗೆ ಅಧ್ಯಯನದ ಮೂಲಕವೇ ಬರಬೇಕು ಹೊರತು ತುಂಬಾ ಕೆಲಸ ಇದೆ.
1: ಮತ್ತೆ ಆಸಕ್ತಿ
0: ಆಸಕ್ತಿ ಬೇಕು.
1: ಇವಾಗ ಜೇನು ಸಂಗ್ರಹಣೆಯ ಸಮಯದಲ್ಲಿ ಯಾವ ರೀತಿಯಾದಂತಹ ಪೂರ್ವ ತಯಾರಿ ಮಾಡಬೇಕಾಗ್ತದೆ?
0: ಜೇನು ಸಂಗ್ರಹಣೆ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಅದನ್ನು ಜೇನು ತೆಗೆಯುವ ಮಿಷನ್ ಅನ್ನು ನಾವು ಪಡೆದುಕೊಂಡಿರಬೇಕಾಗ್ತದೆ. ಅದನ್ನು ತೆಗೆದುಕೊಂಡು ಜೇನು ಸಂಪೂರ್ಣವಾಗಿ ಜೇನು ಕೋಣೆಯಲ್ಲಿರುವ ಜೇನಿನ ಎರಿಗಳು ಸಂಪೂರ್ಣವಾಗಿ ಸೀಲ್ ಆಗಿರಬೇಕು. ಸೀಲ್ ಆಗದ ಜೇನನ್ನು ನಾವು ಮಾರಾಟ ಮಾಡಲಿಕ್ಕೂ ಆಗುವುದಿಲ್ಲ, ನಾವು ಸ್ವಂತಕ್ಕೆ ಬಳಸಲಿಕ್ಕೂ ಆಗುವುದಿಲ್ಲ. ಆ ಜೇನಿಗೆ ಅಷ್ಟು ಆಯುಷ್ಯವಿಲ್ಲ, ಅದು ಬಾಳಿಕೆ ಬರುವುದಿಲ್ಲ, 2-3 ತಿಂಗಳು ಮಾತ್ರ. ಒಳ್ಳೆಯ ಸೀಲ್ ಆದಂತಹ ಜೇನನ್ನು ನಾವು ಇಟ್ಟುಕೊಂಡ್ರೆ ಸುದೀರ್ಘ ಲೈಫ್ ಲಾಂಗ್ ಅಂತ ಹೇಳ್ತಾರೆ, ಜೇನು ಹಾಳಾಗುವುದೇ ಇಲ್ಲ ಅಂತ ಒಂದು ಕಾರ್ಯಕ್ಷಮತೆಯನ್ನು ಅವರು ಮಾಡ್ತಾರೆ ಜೇನು ಹುಳಗಳು.
1: ಇವಾಗ ಹುಳಗಳು ಇರ್ತಾವಲ್ಲ, ಈಗ ಅದು ಒಂದು ಅಂದ್ರೆ ಅಷ್ಟು ಅನುಭವ ಇದ್ರೆ ತೊಂದರೆ ಇಲ್ಲ. ಹೊಸದಾಗಿ ಈಗ ಜೇನು ತೆಗೆಯುವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪೂರ್ವ ತಯಾರಿ ಬೇಕಾಗ್ತದೆ?
0: ಹೊಸದಾಗಿ ಬರುವಂತ ಅವರಿಗೆ ಅವರು ಮೊದಲು ಸಂಸಾರ ಕೋಣೆಯನ್ನು ಬೆಳವಣಿಗೆ ಸರಿಯಾಗಿ ಇಟ್ಟರೆ ಮಾತ್ರ ಜೇನು ಕೋಣೆಯಲ್ಲಿ ಅವರಿಗೆ ಜೇನು ಲಭಿಸ್ತದೆ. ಕೆಲವರು ಸಂಸಾರ ಕೋಣೆಯನ್ನೇ ಸರಿಯಾಗಿ ನೋಡದೆ ಜೇನು ಸೀಸನ್ಗೆ ಆಗುವಾಗ ನನಗೆ ಜೇನು ಸಿಗಲಿಲ್ಲ ಅಂತ ಹೇಳ್ತಾರೆ. ಸಂಸಾರ ಕೋಣೆ ಯಾವಾಗ ಅಭಿವೃದ್ಧಿ ಹೊಂದಿ ಹುಳಗಳು ತುಂಬ ಇರ್ತವೆ ಆಗಾದರೆ ಮಾತ್ರ ನಿಮಗೆ ಜನವರಿಯ ನಂತರ ಜೇನು ಸೀಸನಲ್ಲಿ ಜೇನು ಸಿಗ್ತದೆ. ಇಲ್ಲದ್ರೆ ಜೇನು ಕೋಣೆಗೆ ಅವು ಮೇಲ್ಗಡೆ ಬರುವುದೇ ಇಲ್ಲ. ಅದನ್ನು ಸಂಸಾರ ಕೋಣೆಯನ್ನು ಸದೃಢವಾಗಿ
1: ಇಟ್ಟುಕೊಳ್ಬೇಕಾಗ್ತದೆ,
0: ನೋಡ್ತಾ ಇರಬೇಕಾಗ್ತದೆ.
1: ಅದಲ್ಲದೆ ಬೇರೆ ಯಾವ ರೀತಿಯಾದಂತಹ ಇದನ್ನು ಅವರು ಮಾಡಬೇಕಾಗ್ತದೆ?
0: ಬೇರೆ ಇರುವೆಗಳ ಕಾಟ ಮತ್ತೆ ಕೆಲವು ಕಪ್ಪೆ ಮತ್ತೆ ಅರಣ್ಯ ಓತಿ ಇಂಥದ್ದೆಲ್ಲ ಹುಳಗಳನ್ನು ತಿಂತಾ ಇರ್ತದೆ. ಅದರಿಂದಲೇ ನಮ್ಮ ಕುಟುಂಬವನ್ನು ರಕ್ಷಿಸಬೇಕಾಗ್ತದೆ. ಆದ ಕಾರಣ ನಮ್ಮಲ್ಲಿ 2 ದಿವಸಕ್ಕಾದರೂ ಒಮ್ಮೆ ಆದರೂ ಅದರ ಮೇಲೆ ಕಣ್ಣು ಹಾಯಿಸಲೇಬೇಕಾಗ್ತದೆ. ನಮಗೆ ಯಾರು ಹೊರಗೆ ಒಳಗೆ ಹುಳಗಳ ಓಡಾಟ ನೋಡೋ ಗೊತ್ತಾಗ್ತದೆ, ವ್ಯತ್ಯಾಸಗಳು ಗೊತ್ತಾಗ್ತದೆ. ಆವಾಗ ಸಂಶಯ ಇದ್ರೆ ನಾವು ಮುಚ್ಚಳ ತೆಗೆದು ನೋಡಬಹುದು. ನಂತರ ಡಿಸೆಂಬರ್ನ ಒಳಗೆ ಸಂಸಾರ ಕೋಣಗಳು ಸ್ವಲ್ಪ ವೀಕ್ ಇರುವಾಗ ನಾವು ಅಡಿಮಣೆಗಳನ್ನೆಲ್ಲ ಶುಚಿಗೊಳಿಸಬೇಕಾಗ್ತದೆ. ಇಲ್ಲದಿದ್ದರೆ ಅವು ಸಂಸಾರ ಗಟ್ಟಿಯಾಗಿ ಇಲ್ಲದಿದ್ದರೆ ಹುಳಗಳ ಸಂಖ್ಯೆ ಕಡಿಮೆ ಇರುವಾಗ ಅದರಲ್ಲಿ ಕೆಳಗೆ ಮೇಣದ ಹುಳುಗಳೆಲ್ಲ ಆಗಿ ಕುಟುಂಬಗಳು ನಾಶ ಆಗುವ ಸಾಧ್ಯತೆಗಳು ಸಹ ಇರ್ತದೆ. ಆಮೇಲೆ ಕುಟುಂಬ ಬಲಿಷ್ಠ ಆದ್ಮೇಲೆ ಮೇಣದ ಹುಳು ತನ್ನಿಂತಾನೇ ನಿಲ್ತದೆ, ನಾಶ ಆಗ್ತದೆ, ಹತೋಟಿಯಲ್ಲಿರ್ತದೆ.
1: ಇವುಗಳು ಸಾಮಾನ್ಯವಾಗಿ ದುಂಬಿಗಳು ಜೇನು ಕಟ್ಟುವ ವಿಧಾನ ಅಥವಾ ಅಂದ್ರೆ ಎಷ್ಟು ಬಗೆ ಅದರಲ್ಲಿ ಹುಳುಗಳು ಅಥವಾ ದುಂಬಿಗಳು ಇರ್ತವೆ, ಅವುಗಳ ಕಾರ್ಯವಿಧಾನ ಯಾವ ರೀತಿ ಇರ್ತದೆ?
0: ದುಂಬಿಗಳು ಅದರಲ್ಲಿ 3 ರೀತಿಯ ದುಂಬಿಗಳಿರ್ತವೆ. ಒಂದು ಗಂಡು ನೋಣ, ಒಂದು ರಾಣಿ ನೋಣ, ಮತ್ತೊಂದು ಕೆಲಸಗಾರ ನೋಣ ಅಂತ 3 ರೀತಿಯ ದುಂಬಿಗಳಿರ್ತವೆ. ಅದರಲ್ಲಿ ಗಂಡು ನೋಣ ಕೇವಲ ಅದನ್ನು ಅದು ಸಂಸಾರ ಕೋಣೆಯ ಫುಲ್ ಆದ ಕೂಡಲೇ ಡಿವೈಡಿಂಗ್ ಆಗುವ ಗಂಡು ನೋಣಗಳು ಜಾಸ್ತಿ ಆಗ್ತದೆ. ಆವಾಗ ನಾವು ಅದನ್ನು ಪಾಲ್ ಮಾಡಬೇಕು ಅಂತ ಲೆಕ್ಕ.
1: ಅಂದರೆ ಎರಡು ರಾಣಿಯ
0: ಅಲ್ಲಿ ರಾಣಿ ಕೋಶಗಳು ಬೆಳೆದು ಒಂದು ಪಾಲನ್ನು ಹಳೆ ರಾಣಿ ಹಿಡಿದುಕೊಂಡು ಹೋಗ್ತದೆ. ಅದರಿಂದ ಮೊದಲು ನಾವು ಅದನ್ನು ನಾವಾಗಿಯೇ ಬೇರ್ಪಡಿಸಿದರೆ ನಮಗೆ ಇನ್ನೊಂದು ಕುಟುಂಬ ಮಾಡಲಿಕ್ಕೆ ಆಗ್ತದೆ. ಮತ್ತು ಅದು ಸ್ವಾಭಾವಿಕವಾಗಿ ಜೇನು ಸೀಸನಲ್ಲಿಯೇ ಅದು ಪಾಲಾಗಿ ಹೋಗುವ ಸಾಧ್ಯತೆಗಳು ಇರ್ತದೆ. ಆವಾಗ ನಾವು ಅದರಲ್ಲಿ ಬೆಳೆದಿರುವ ರಾಣಿ ಕೋಶಗಳನ್ನು ಕಿತ್ತು ತೆಗೆಯಬೇಕಾಗ್ತದೆ. ಇಲ್ಲದಿದ್ದರೆ ಕಿತ್ತು ತೆಗೆಯದಿದ್ದರೆ ನಮಗೆ ಜೇನು ಸೀಸನಲ್ಲಿ ಜೇನು ಸಿಗುವುದಿಲ್ಲ. ಪಾಲಾದ ಕೂಡಲೇ ಇಲ್ಲಿ ಹೊಸ ರಾಣಿಯಾಗಿ ಮತ್ತೆ ಆ ವಂಶವು ಅಭಿವೃದ್ಧಿ ಆಗಬೇಕಾದ್ರೆ 1-1.5 ತಿಂಗಳು ಬೇಕಾಗ್ತದೆ.
1: ಪುನಃ ಆರಂಭದಿಂದಲೇ
0: ಆಗುವ ಆ ಸಮಯದಲ್ಲಿ ನಾವು ಅದನ್ನು ಕರೆಕ್ಟ್ ಆಗಿ ನೋಡಿಕೊಂಡ್ರೆ ಮಾತ್ರ ನಮಗೆ ಸಿಗ್ತದೆ. ವಂಶ ಅಭಿವೃದ್ಧಿ ಮಾಡುವಲ್ಲಿ ಪಾತ್ರ ಮಾಡುವಲ್ಲಿ ಮಾತ್ರ ಗಂಡು ಹುಳುಗಳ ಕೆಲಸ. ಒಮ್ಮೆ ರಾಣಿಯೊಂದಿಗೆ ಅದು ಸಂಪರ್ಕ ಆಯಿತು ಅಂತ ಹೇಳಿದ್ರೆ ಆ ಗಂಡು ಹುಳ ಸತ್ತೇ ಹೋಗ್ತದೆ. ಅದು ಗಾಳಿಯಲ್ಲಿ ಸಂಪರ್ಕ ಆಗುವುದು ಗಂಡು ಹೆಣ್ಣು ರಾಣಿ. ಆನಂತರ ಆ ಗಂಡ ಅಲ್ಲಿಯೇ ಸತ್ತು ಬೀಳ್ತದೆ. ರಾಣಿ ಪುನಃ ತನ್ನ ಗುಡಿಗೆ ಮರಳಿ ಬರ್ತದೆ. ನಂತರ 15 ದಿನದ ನಂತರ ಅದು ಮೊಟ್ಟೆ ಇಟ್ಟು ತನ್ನ ಸಂಸಾರವನ್ನು ಬೆಳೆಸ್ತದೆ.
1: ಇವಾಗ ಅದು ಪಾಲಾಗ್ತದೆ, ಬೇರೆ ಒಂದು ಸಂಸಾರ ಮಾಡುವ ಸಂದರ್ಭದಲ್ಲಿ ಅದು ಗಮನಿಸಬೇಕಾದಂತಹ ಅಂಶಗಳೇನು, ಅಂದ್ರೆ ಯಾವ ರೀತಿ ನಾವಾಗೆ ಪಾಲು ಮಾಡಬಹುದು, ಇದೆಲ್ಲ ಹೇಗೆ?
0: ಅದನ್ನು ನಾವು 6 ಕೋಣೆಯ ಜೇನು ಪೆಟ್ಟಿಗೆಗಳು ಅಂತ ಇರ್ತದೆ, 8 ಕೋಣೆಯ ಜೇನು ಪೆಟ್ಟಿಗೆಗಳು ಅಂತ ಇರ್ತವೆ. 8 ಕೋಣೆಯದಾದ್ರೆ ISI ಪ್ರಕಾರ 8 ಕೋಣೆಯನ್ನೇ ಜಾಸ್ತಿ ಎಲ್ಲರೂ ಹವ್ಯಾಸಿಗಳು ತರುವುದು. ನಾವೆಲ್ಲ ವೃತ್ತಿಪರರು ಸ್ವಲ್ಪ 6 ಕೋಣೆಯನ್ನೇ ಜಾಸ್ತಿ ಮಾಡ್ತೇವೆ, ಹೆಚ್ಚು ಹೆಚ್ಚು ಸಂಸಾರಗಳನ್ನು ಕುಟುಂಬಗಳನ್ನು ಮಾಡಿ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ. ಈಗ ಉದಾಹರಣೆಗೆ 8 ಕುಟುಂಬದಲ್ಲಿ ಹೇಗೆ ಅಂದರೆ ನಾಲ್ಕು ಫ್ರೇಮ್

0: ಒಂದು ಎತ್ತಿ ಇನ್ನೊಂದು ಖಾಲಿ ಪೆಟ್ಟಿಗೆ ಇಡುವಂಥದ್ದು, ಮತ್ತು ನಾಲ್ಕು ಫ್ರೇಮನ್ನು ಇದಕ್ಕೆ ಇಡುವಂಥದ್ದು. ರಾಣಿ ಇರುವ ಕುಟುಂಬವನ್ನು ನಾವು ಅಲ್ಲಿಂದ ತಗೊಂಡು ಹೋಗೋದು, ಅದನ್ನು 1 ಕಿಲೋಮೀಟರ್ ದೂರ ಇಡೋದು. 1 ಕಿಲೋಮೀಟರ್ ದೂರ ಇಟ್ಟಾಗ ಇದರಲ್ಲಿ 3ನೇ ದಿವಸಕ್ಕಾಗುವಾಗ ರಾಣಿ ಕೋಶ ಬೆಳೆಯುತ್ತದೆ. ರಾಣಿ ಕೋಶ ಬೆಳೀಲಿಕ್ಕೆ ನಾವು ಇದಕ್ಕೆ ರಾಣಿ ಕೋಶ ಬೆಳೆಯುವಂಥ ಫ್ರೇಮ್ಗಳನ್ನು ಆಯ್ಕೆ ಮಾಡಿ ಇಡಬೇಕಾಗ್ತದೆ. ಒಟ್ಟಾರೆಯಾಗಿ 4 ಫ್ರೇಮ್ ಇದರಲ್ಲಿ ಇಟ್ಟು 4 ಫ್ರೇಮ್ ರಾಣಿ ಇರುವುದನ್ನು ಇಟ್ಟರೆ ಅದು ಫೇಲ್ ಆಗ್ತದೆ. ಯಾಕೆಂದರೆ ಇಲ್ಲಿ ರಾಣಿ ಕೋಶ ಆಗಲಿಕ್ಕೆ ಕೆಳಗೆ ಫ್ರೇಮಿನ ಕೆಳಗೆ ಕಡ್ಡಿ ಮೊಟ್ಟೆಗಳು ಇರಬೇಕಾಗ್ತದೆ. ರಾಣಿಗಳು ಇಟ್ಟ 2-3 ದಿವಸಗಳಿಂದ ಹಿಂದೆ ಇಟ್ಟ ಕಡ್ಡಿ ಮೊಟ್ಟೆಗಳಿದ್ದರೆ ಅದನ್ನು ಅಲ್ಲಿಯ ಕೆಲಸಗಾರ ಹುಳುಗಳು ರಾಜಶಾಹಿ ದ್ರವವನ್ನು ಕೊಟ್ಟು ಅದನ್ನು ರಾಣಿ ಹುಳಗಳಾಗಿ ಪರಿವರ್ತಿಸಿದೆ. ಒಂದು ಫ್ರೇಮಿನಲ್ಲಿ 8 ರಿಂದ 9-10 ಸಹ ರಾಣಿ ಕೋಶಗಳಾಗ್ತದೆ. ಆ ಕುಟುಂಬಕ್ಕೆ ಬೇಕಾಗುವುದು ಒಂದೇ ರಾಣಿ. ಆವಾಗ ನ್ಯಾಚುರಲಿ ಆಗಿ ಆದರೆ ಅವುಗಳ ಹೊಸ ರಾಣಿ ಬಂದ ಕೂಡಲೇ ಉಳಿದ ರಾಣಿಗಳನ್ನು ಅವು ಕೊಲ್ತವೆ, ರಾಣಿ ಕೋಶಗಳು ನಾಶ ಮಾಡಿಬಿಡ್ತವೆ. ಆದರೆ ವೃತ್ತಿಪರರು ಅದರಲ್ಲಿ ಒಳ್ಳೆಯದನ್ನು ಬಿಟ್ಟು ಉಳಿದದನ್ನು ಬೆರಳಿಂದ ಹೆಚ್ಚುಕಿ ಕೊಲ್ಲುವವರು ಇರ್ತಾರೆ.
1: ಈಗ ಅಲ್ಲಿ ಬೇರೆ ಕಡೆ ನೀವು 1 ಕಿಲೋಮೀಟರ್ ದೂರದಲ್ಲಿ ರಾಣಿಯನ್ನು ಇಟ್ಟಿದ್ದೀರಿ, ಅಲ್ಲಿಗೆ ಈ ಉಳಿದ ಹುಳಗಳು ಹೇಗೆ ಬರ್ತವೆ, ಹೇಗೆ ಅದು?
0: 1 ಕಿಲೋಮೀಟರ್ ದೂರ ಇಟ್ಟಾಗ ಈ ಹುಳಗಳು ಅಲ್ಲಿಗೆ ಹೋಗುವುದಿಲ್ಲ, ಆ ಹುಳಗಳು ಇಲ್ಲಿಗೆ ಬರುವುದಿಲ್ಲ. ಅವರಿಗೆ ವಾತಾವರಣವೇ ಬೇರೆ ಆಗ್ತದೆ. ಏನಿದ್ರು ಎಲ್ಲಿಯಾರು ಒಂದು 10 ಹುಳ 20 ಹುಳ ಬಂದರೂ ಬರಬಹುದು. ಆನಂತರ ಅದು ರಾಣಿ ಇದ್ದಲ್ಲಿಗೆ ಜಾಸ್ತಿ ಹುಳಗಳು ಹೋಗ್ತವೆ, ರಾಣಿ ಇಲ್ಲದಲ್ಲಿ ಒಂದು ಸೀಮಿತದಲ್ಲಿ ಅದು 4 ದಿವಸ ಆಚೆ ಈಚೆ ಗಲಿಬಿಲಿ ಆಗ್ತದೆ. ಮತ್ತೆ ಅದು ಅಲ್ಲಿ ವಂಶ ಅಭಿವೃದ್ಧಿ ಮಾಡಲಿಕ್ಕೆ ಅದು ಪ್ರಯತ್ನ ಮಾಡ್ತದೆ.
1: ಇವಾಗ ನಾವು ಸಾಮಾನ್ಯವಾಗಿ ಜೇನಿನಲ್ಲಿ ಹಲವು ವಿಧಗಳಿವೆ, ಅದರಲ್ಲಿ ಸಾಮಾನ್ಯವಾಗಿ ಒಂದು ಸಾಕುವಂತದ್ದು ತೊಳವೆ ಅಲ್ಲದೆ ಬೇರೆ ಯಾವುದೆಲ್ಲ ಸಾಕಬಹುದು?
0: ಸಾಕುವಂತದ್ದು ಅಂದ್ರೆ ಹೆಚ್ಚಿನದ್ದು ಇದೆ, ತುಡುವೆ ಜೇನು ಮಾತ್ರ ಪೆಟ್ಟಿಗೆಯಲ್ಲಿ, ಮತ್ತೆ ಕೋಲ್ ಜೇನಿದೆ, ಹೆಜ್ಜೇನಿದೆ, ಅದಕ್ಕೆ ಅವರದೇ ಆದ ನಿರ್ದಿಷ್ಟವಾದ ಜೀವನ ಶೈಲಿ ಇದೆ. ಅದನ್ನು ನಾವು ಸಾಕಲಿಕ್ಕೆ ಎಂತಾಗುದಿಲ್ಲ. ಹೆಜ್ಜೇನುಗಳು ಜಾಸ್ತಿ ವಲಸೆ ಹೋಗ್ತವೆ. ಆಗ ಕೋಲ್ ಜೇನುಗಳಾಗಿ ಇತ್ತೀಚೆಗೆ ಕೋಲ್ ಜೇನುಗಳಂತೂ ಈಗಿನ ವಾತಾವರಣದಲ್ಲಿ ಕೋಲ್ ಜೇನುಗಳು ಕಾಣಲಿಕ್ಕೆ ಸಿಗೋದು ಭಾರಿ ಅಪರೂಪ. ನನಗೇ ಸಿಗಲಿಲ್ಲ, ನಾನು 4 ವರ್ಷದಿಂದ ಪ್ರಯತ್ನ ಮಾಡ್ತೇನೆ, ನನಗೆ ಕೋಲ್ ಜೇನು ನೋಡಲಿಕ್ಕೆ ಸಿಗ್ತಿಲ್ಲ. ನಾವು ಚಿಕ್ಕದಿರುವಾಗ ತುಂಬ ನೋಡಿದ್ದೇವೆ. ಅದರ ಜೇನು ಸಹ ಬಹಳ ಸ್ವಾದಿಷ್ಟ. ಮತ್ತೊಂದು ಅಂದರೆ ಮೊಜಂಟಿ ಜೇನು ಅಂತ ಉಂಟು, ಅದು ಇದಕ್ಕಿಂತ ಚಿಕ್ಕದು, ಅದು ಚುಚ್ಚದ ಜೇನು ಅಂತ. ಆ ಜೇನು ಕ್ಷೇತ್ರಕ್ಕೆ ನಾನು ಇಳಿಲಿಲ್ಲ, ದೊಡ್ಡ ಆಸಕ್ತಿ ನನಗೆ ಅದರಲ್ಲಿ ಹೋಗಲಿಲ್ಲ. ಯಾಕೆಂದರೆ ಅದು ನಿಮಗೆ ಒಟ್ಟಾರೆ ಆಗಿ 1 ವರ್ಷ ಸಾಕಿದರೆ ಸಿಗುವಂಥ ಜೇನಿನ ಅಂಶ 300 ml ಒಂದು ಕುಟುಂಬದಲ್ಲಿ. ಆದರೆ ಅದು ಉತ್ತಮ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ. ನನಗೆ ಎರಡನ್ನು ನಿಭಾಯಿಸ್ಲಿಕ್ಕೆ ಕಷ್ಟ ಅಂತ ದೊಡ್ಡ ಎರಡು ಇದಕ್ಕೆ ನಾನು ಹೋಗಲಿಲ್ಲ.
1: ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ,
0: ಮೇಂಟೆನೆನ್ಸ್ ಕಡಿಮೆ ನಮಗೆ ಈ ಕುಟುಂಬಕ್ಕೆ. ನಮಗೆ ವೃತ್ತಿಪರವಾಗಿ ಮಾಡುವಾಗ ಒಂದು ಕುಟುಂಬಕ್ಕೆ ನಮಗೆ ವರ್ಷಕ್ಕೆ 1,000 ಬೀಳ್ ಖರ್ಚು ವೆಚ್ಚ ಎಲ್ಲ ಹೋಗಿ.
1: ಒಂದು ಸಾಮಾನ್ಯ ಈಗ ಒಂದು ಪೆಟ್ಟಿಗೆಯಲ್ಲಿ ಒಂದು ಜೇನು ತೆಗೆಯುವಾಗ ಎಷ್ಟು ಜೇನು ಸಿಗ್ತದೆ?
0: ಒಮ್ಮೆಗೆ ನಾವು ಒಳ್ಳೆ ಸದೃಢ ಕುಟುಂಬ ಆದರೆ ಒಂದು ಬಾರಿ ತೆಗೆಯುವಾಗ ನಮಗೆ ಒಂದು ಪೆಟ್ಟಿಗೆಯಲ್ಲಿ 2 ಕೆಜಿ ಜೇನು ಸಿಗ್ತದೆ. ಹಾಗೆ ನಾವು ಜೇನು ಸೀಸನ್ ಅಲ್ಲಿ ಒಟ್ಟಿಗೆ 4 ರಿಂದ 5 ಬಾರಿ ಜೇನು ತೆಗಿತೇವೆ, 8 ರಿಂದ 10 ಕೆಜಿ ತೆಗೆಯುತ್ತೇವೆ.
1: ಅಂದ್ರೆ ಎಷ್ಟು ದಿವಸಗಳಿಗೊಮ್ಮೆ ತೆಗಿಬೇಕಾಗ್ತದೆ?
0: ಅದು ಕೆಲವೊಂದು ಪ್ರದೇಶಕ್ಕೆ ಹೊಂದಿಕೊಂಡಿರ್ತದೆ. ಕೆಲವು ಕಡೆಯಲ್ಲಿ ಮಕರಂದಗಳು ಸಿಗುವುದು ಬಹಳ ಕಡಿಮೆ, ಕೆಲವಲ್ಲಿ ವಾರಕ್ಕೆ ಒಮ್ಮೆ ಸಹ ಜೇನು ತೆಗೆದದ್ದು ಉಂಟು. ಕೆಲವೊಂದು ಕಡೆಯಲ್ಲಿ ವಾರಕ್ಕೆ ಟೈಮ್ ಪೀಕ್ ಟೈಮ್ ಅಂತಿದ್ರೆ 1-1.5 ತಿಂಗಳಲ್ಲಿ ಹೈಯೆಸ್ಟ್ ಜೇನು ತೆಗೆದು ನಂತರ ನಾವು ಜೇನು ಇಲ್ಲದಾದ ಸಂದರ್ಭಗಳು ಉಂಟು. ಆವಾಗ ನಾವು ಅಲ್ಲಿಂದ ಅದನ್ನು ಸ್ಥಳಾಂತರ ಮಾಡ್ತೇವೆ, ಎಲ್ಲಿ ಜೇನು ದೊರೆಯುತ್ತದೆ ಅಲ್ಲಿಗೆ ಅದನ್ನು ನಾವು ಕೊಂಡೋದ್ದು ಸಹ ಉಂಟು.
1: ಈಗ ಮಳೆಗಾಲದಲ್ಲಿ ಸ್ವಲ್ಪ ಹೂಗಳಿದೆಲ್ಲ ಕಡಿಮೆ, ಆ ಸಮಯದಲ್ಲಿ ಅದಕ್ಕೆ ಏನಾದರೂ ಪೂರಕ ಆಹಾರ ಕೊಡಬೇಕು?
0: ಪೂರಕ ಆಹಾರವನ್ನು ಕೊಡಲೇಬೇಕು. ಯಾಕೆಂದರೆ ಎಷ್ಟೋ ಜನ ನಮ್ಮ ಹತ್ರ ಜೇನಿಕ ಅರುದಿ ಮಾಡುವವರು ಹೇಳ್ತಾರೆ, ಅವರು ಸಕ್ಕರೆ ದ್ರಾವಣ ಸೇರಿಸ್ತಾರೆ ಅಂತ. ಸಕ್ಕರೆ ದ್ರಾವಣ ಸೇರಿಸಿ ನಾವು ಜೇನು ಮಾಡುವುದೇ ಇಲ್ಲ. ಅದರಲ್ಲಿ ಸಕ್ಕರೆ ದ್ರಾವಣ ನಾವು ಕೊಡುವುದು ಯಾವಾಗ? ಮಳೆಗಾಲದಲ್ಲಿ ಮಾತ್ರ, ಮತ್ತು ಅದರ ಅಭಿವೃದ್ಧಿಯ ಸಂದರ್ಭದಲ್ಲಿ ಮಾತ್ರ ನಾವು ಸಕ್ಕರೆ ದ್ರಾವಣ ಕೊಡ್ತೇವೆ ಹೊರತು ಅದಕ್ಕೆ ಡಿಸೆಂಬರ್ ಬಂದ ಮೇಲೆ ನಾವು ಸಕ್ಕರೆ ದ್ರಾವಣ ತೋರಿಸುವುದೇ ಇಲ್ಲ. ಬೇಕಾದ್ರೆ ಸಕ್ಕರೆ ದ್ರಾವಣವನ್ನು ನೀವು ಅದಕ್ಕೆ ಇಟ್ಟು ಸಹ ಅದು ತಗೊಳ್ಳುವುದಿಲ್ಲ. ಅದಕ್ಕೆ ಬೇಕಷ್ಟು ಪ್ರಕೃತಿಯಲ್ಲಿ ಮಕರಂದಗಳು ಸಿಗುವ ಕಾರಣ ಸಕ್ಕರೆ ದ್ರಾವಣ ತಗೊಳ್ಳುವುದಿಲ್ಲ. ಆದ ಕಾರಣ ನಾವು ಸಕ್ಕರೆ ದ್ರಾವಣ ಕೊಟ್ಟೇ ಕೊಡ್ತೇವೆ. ಇಲ್ಲದಿದ್ದರೆ ನಮಗೆ ನಮ್ಮ ಒಂದು ನಿರ್ದಿಷ್ಟ ಸ್ಥಳಗಳಲ್ಲಿ ಕುಟುಂಬಗಳನ್ನು ಇಟ್ಟಾಗ ಆಹಾರ ದೊರೆಯದೇ ಇದ್ದ ಸಂದರ್ಭದಲ್ಲಿ ಕುಟುಂಬಗಳು ಪಲಾಯನ ಆಗುವ ಸಾಧ್ಯತೆಗಳು. ನಾವು ನಮ್ಮ ಕುಟುಂಬ ಜೇನಿನ ಕುಟುಂಬವನ್ನು ರಕ್ಷಿಸಬೇಕು ಅಂದರೆ ಸಕ್ಕರೆ ದ್ರಾವಣವನ್ನು ಕೊಡಲೇಬೇಕು. ಯಾಕೆ ಅಂದರೆ ಜೇನು ಸೀಸನ್ ಆರಂಭ ಆಗುವುದೇ ಜನವರಿ ನಂತರ. ನೀವು ನವೆಂಬರಲ್ಲಿ ಕೊಟ್ಟ ಸಕ್ಕರೆ ದ್ರಾವಣ ಜನವರಿಗಾಗುವ ಉಳಿಯುವುದಿಲ್ಲ. ಅದು ಯಾಕೆ ಅಂದರೆ ಒಂದು ಜೇನುನೊಣದ ಆಯುಷ್ಯ 40-50 ದಿನ ಮಾತ್ರ. ಆ ಜೇನು ತನ್ನ ಮಧುಕೋಶದಲ್ಲಿ ಸಕ್ಕರೆ ದ್ರಾವಣವನ್ನು ಇಟ್ಟುಕೊಳ್ಳುವುದಿಲ್ಲ. ಅದು ನಿಜವಾಗಿಯೇ ಸುಳ್ಳು. ಜನ

0: ಮಾಹಿತಿಯ ಕೊರತೆಯಿಂದಾಗಿ ಅದು ಆ ರೀತಿ ತಿಳ್ಕೊಳ್ಳೋದು. ಸಕ್ಕರೆ ಜೇನು ಕೂಡ ಜೇನು ವ್ಯವಸಾಯಗಾರರು ಅಂತ, ಆದ ಕಾರಣ ನಾವು ಸಾಧಾರಣ ಸಕ್ಕರೆ ಅಂಶ ಕೊಡ್ತೇವೆ, ಸಕ್ಕರೆ ನೀರು ಕೊಟ್ಟೇ ಕೊಡ್ತೇವೆ.
1: ಅದು ಯಾವ ರೀತಿ ಇಡಬೇಕಾಗ್ತದೆ, ಹೇಗೆ ಅದು?
0: ಅದು ನಾವು ಒಂದಿಷ್ಟು ಒಂದೊಂದು ಲೆಕ್ಕ, ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಗ್ಲಾಸ್ ನೀರು ಹಾಕಿ ದ್ರಾವಣ ಮಾಡಿ ಕೊಡ್ತೇವೆ. ಜೇನಷ್ಟೇ ದಪ್ಪ ಕೊಡಲೇಬೇಕಾಗ್ತದೆ.
1: ಅದು ಯಾವ ರೀತಿ ಕೊಡಬೇಕಾಗ್ತದೆ? ಅದು
0: ಅದನ್ನು ನಾವು ಜೇನು ಸಂಸಾರ ಕೋಣೆಯ ಮೇಲೆ ಇಡುವುದು, ಬೌಲ್ ಒಂದು ಬೌಲಲ್ಲಿ 400 ml 15 ದಿವಸಕ್ಕೊಮ್ಮೆ ಮಳೆಗಾಲದಲ್ಲಿ ಕೊಡ್ತೇವೆ. ಆವಾಗ ನಿಮ್ಮ ಕುಟುಂಬ ಸದೃಢವಾಗಿರ್ತವೆ, ನಿಮಗೆ ಅಕ್ಟೋಬರ್ಗೆ ಆಗುವ ವಿಭಜನೆಗಾಗುವ ನಿಮಗೆ ಒಳ್ಳೆಯ ಬ್ರೂಡ್ ಫುಲ್ಲು ಕುಟುಂಬ ಸಂಸಾರ ಕೋಣೆ ಫುಲ್ ಇದ್ದರೆ ಮಾತ್ರ ನಮಗೆ ವಿಭಜನೆಗೆ ಪ್ರಯೋಜನಕ್ಕೆ ಬರುವುದು, ಇಲ್ಲದಿದ್ದರೆ ವೀಕ್ ಇದ್ರೆ ಎಂತ ಮಾಡಲಿಕ್ಕೆ ಆಗುದಿಲ್ಲ. ಆಮೇಲೆ ನಿಮಗೆ ಸಾಧಾರಣ ಜೂನ್ ಜುಲೈ ನಂತರ ಅದು ರಾಣಿ ಪುನಃ ಮೊಟ್ಟೆ ಇಡಲು ಆರಂಭ ಮಾಡುದು, ಆವಾಗ ನಿಮಗೆ ಅಕ್ಟೋಬರ್ ನವೆಂಬರ್ಗೆ ಆಗುವ ವಿಭಜನೆಗೆ ಪ್ರಯೋಜನಕ್ಕೆ ಬರುತ್ತೆ.
1: ಈಗ ನೀವು ಸದೃಢ ಕುಟುಂಬ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಸಾಮಾನ್ಯವಾಗಿ ನೋಡಿದಾಗ ಅದು ಯಾವ ರೀತಿ ಗೊತ್ತಾಗ್ತದೆ ಸದೃಢ ಕುಟುಂಬ ಅಂತ?
0: ಸದೃಢ ಕುಟುಂಬ ಅಂದರೆ ಅದರಲ್ಲಿ ನಾವು ಸಂಸಾರ ಕೋಣೆಯಲ್ಲಿ ನಾವು ಆ ಜೇನಿನ ಫ್ರೇಮ್ ಒಂದು ಎತ್ತಿ ನೋಡ್ತೇವೆ, ಅದರಲ್ಲಿ ಮೇಲಿನ ಭಾಗದಲ್ಲಿ ಜೇನು ಇರುತ್ತದೆ, ಅಂದರೆ ಅವರ ಆಹಾರ ಮೂಲ ಜೇನಿ. ಅದರ ಕೆಳಗೆ ಪರಾಗಗಳನ್ನು ಹೊಂದಿರುತ್ತೆ, ಮರಿಗಳಿಗೆ ಪರಾಗ ಮತ್ತು ಜೇನನ್ನು ಮಿಶ್ರಣ ಮಾಡಿ ಅವರನ್ನು ಸಲಹುವುದು, ಅವರನ್ನು ಬೆಳವಣಿಗೆ ಮಾಡುವುದೇ ಹಾಗೆ ಉಳಿದ ಕೆಲಸಗಾರನೊಡನೆ. ಆ ಪರಾಗದ ಕೆಳಗೆ ರಾಣಿ ಮೊಟ್ಟೆಗಳನ್ನು ಇಟ್ಟಿರ್ತದೆ, ಆ ಮೊಟ್ಟೆಗಳ ಕೆಳಗೂ ಸಹ ಕಡ್ಡಿ ಮೊಟ್ಟೆಗಳು ಇರ್ತವೆ ಕೆಳಗಿನ ಅವಧಿಯಲ್ಲಿ, ಹಂತ ಹಂತ 3-4 ಹಂತಗಳಿರ್ತದೆ. ಅದಕ್ಕೆ ಮೊಟ್ಟೆಗಳು ಒಡೆದು ಬರಲಿಕ್ಕೆ ಇಂತಿಂಥ ದಿನಗಳು ಅಂತ ಉಂಟು, ಆ ದಿನಗಳಲ್ಲಿ ಅದು ಅಭಿವೃದ್ಧಿಯಾಗಿ ಹೊರಗೆ ಬರ್ತದೆ. ಆ ಫ್ರೇಮನ್ನು ಎತ್ತುವಾಗ ಅದು ಯಾವುದು ಸಹ ಇಲ್ಲ ಅಂತ ಹೇಳಿದರೆ ಅದು ಸದೃಢ ಕುಟುಂಬ ಅಲ್ಲ ಅಂತ ಲೆಕ್ಕ. ಪೋಳೆ ಆ ಏರಿಯಲ್ಲಿ ನಾನು ಈ ಹೇಳಿದ ಅಂಶಗಳು ಯಾವುದು ಇಲ್ಲ ಅಂದ್ರೆ ಅದು ಸದೃಢ ಕುಟುಂಬ ಅಲ್ಲ ಅಂತ ಲೆಕ್ಕ.
1: ಈಗ ನೀವು ಕಡ್ಡಿ ಮೊಟ್ಟೆ ಅಂತ ಹೇಳಿದ್ರಿ,
0: ಹೌದು,
1: ಅದು ಅದು ಓಡಿದ್ರೆ ಏನಾಗ್ತದೆ ಅದು?
0: ಆ ಕಡ್ಡಿ ಮೊಟ್ಟೆಯನ್ನು ಅವುಗಳು ಕೆಲಸಗಾರ ಹುಳುಗಳಲ್ಲಿ ಅವರನ್ನು ನರ್ಸಿಂಗ್ ಕೆಲಸ ಮಾಡ್ತೇವೆ. ಈ ಪ್ರಾಥಮಿಕ 10-15 ದಿನಗಳ ಹುಳಗೆ ಇರುತ್ತೆ, ಅವರಿಗೆ ಅವು ಹಾರಾಡುವ ಹಂತದಲ್ಲಿರ್ತವೆ, ಆವಾಗ ಅವರಿಗೆ ಕೆಲಸ ಆರಂಭ ಆಗಿರ್ತದೆ ತಮ್ಮ ಸಂಸಾರದಲ್ಲಿ ತಮ್ಮ ಕುಟುಂಬದಲ್ಲಿ. ಅವುಗಳ ನರ್ಸಿಂಗ್ ಕೆಲಸವನ್ನು ಮಾಡ್ತವೆ, ರಾಣಿ ತತ್ತಿ ಇಟ್ಟದ್ದನ್ನು ಒಟ್ಟು ನೋಡಿಕೊಂಡು ಎಲ್ಲಾ ಸೆಳುಗಳಲ್ಲಿ ತತ್ತಿ ಇಡ್ತಾ ಹೋಗ್ತದೆ, ಆ ತತ್ತಿಗಳು ಓರೆ ಕೋರೆ ಎಲ್ಲ ಇರ್ತದೆ, ಅದನ್ನು ಬೆಳವಣಿಗೆಯ ದೃಷ್ಟಿಯಿಂದ ಅವುಗಳು ಸಮರ್ಪಕವಾಗಿ ಇಟ್ಟು ಅದು ಲಾರ್ವಾ ಆದ ನಂತರ ಅದನ್ನು ಸೀಲ್ ಮಾಡುವಂಥ ಕೆಲಸಗಳನ್ನೆಲ್ಲ ನರ್ಸಿಂಗ್ ಕೆಲಸಗಳು ಕೆಲಸಗಾರ 15 ದಿವಸದ ಹುಳಗಳು ಮಾಡ್ತಾ ಇರ್ತವೆ.
1: ಇವಾಗ ಸಾಮಾನ್ಯವಾಗಿ ಜೇನು ಕುಟುಂಬ ಇದ್ದಲ್ಲಿ ತುಂಬಾ ಹೂಗಿಡಗಳು ಇಂಥದ್ದಿದ್ದರೆ ಒಳ್ಳೆ, ಅಂದ್ರೆ ಕಾಫಿ ಆಗಲಿ ಇಂಥದ್ದೆಲ್ಲ ಸ್ವಲ್ಪ ಇಂಥದಕ್ಕೆ ಪ್ರಯೋಜನ ಆಗ್ತದೆ. ಈಗ ನೋಡಿದ್ರೆ ಸಿಹಿ ಜೇನು ಅಥವಾ ಕಹಿ ಜೇನು ಈ ರೀತಿಯ ಹಲವು ಜೇನುಗಳು ಇವೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ, ಏನಿದೆ?
0: ಅದು ಅವುಗಳು ಸಂಗ್ರಹಿಸುವ ಮಕರಂದದ ಮೇಲೆ ಹೊಂದಿರುತ್ತದೆ. ಈಗ ಕಾಫಿ ನಾಡಲ್ಲಿ ಜೇನುಗಳು ಲಭ್ಯವಾಗುವುದು ಸ್ವಲ್ಪ ಕಹಿಯನ್ನು ಹೊಂದಿರುತ್ತದೆ. ಆಕ್ಚುಲಿ ಕಾಫಿಯ ಅಂಶಗಳೇ ಸ್ವಲ್ಪ ಚೊಗರು, ನಮಗೆ ಅದು ಕಹಿಯ ಅನುಭವ ಸ್ವಲ್ಪ ಬರ್ತದೆ. ಆದ ಕಾರಣ ಅದರಿಂದ ಸಂಗ್ರಹ ಮಕರಂದದಿಂದ ಸಂಗ್ರಹದ ಜೇನುಗಳು ಸಾಧಾರಣ ಸ್ವಲ್ಪ ಕಹಿಯಾಗಿ ಇರ್ತದೆ. ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿಯಾಗಿ ಫೆಬ್ರವರಿ ಕೊನೆ ತನಕ ಮಾರ್ಚ್ ಫಸ್ಟ್ ವೀಕ್ ತನಕ ಜಾಸ್ತಿ ರಬ್ಬರು ಜೇನುಗಳು ಜಾಸ್ತಿ ಬರ್ತದೆ. ರಬ್ಬರ್ ಜೇನು ಬಹಳ ಸ್ವಾದಿಷ್ಟ ಅಂತಲ್ಲ, ಆದರೆ ಸ್ವಲ್ಪ ತೆಳು ಅದು. ಆನಂತರದ ಜೇನುಗಳು ನಮಗೆ ಸ್ವಲ್ಪ ಔಷಧಿಯುಕ್ತವಾಗಿ ವಿವಿಧ ಮರಗಳದ್ದು ಸಹ ಸಿಗ್ತದೆ ನಮಗೆ.
1: ಇವಾಗ ಜೇನು ಪೆಟ್ಟಿಗೆ ಇಡುವ ಸಂದರ್ಭದಲ್ಲಿ ನಾವೇನು ಸ್ವಲ್ಪ ಗಿಡಗಳನ್ನು ಹೂವುಗಳಿರುವ ಗಿಡಗಳನ್ನು ನೆಡುವುದು ಆಗಲಿ ಇಂಥದ್ದು ಮಾಡಿದರೆ ಉತ್ತಮ ಅಂತ?
0: ಉತ್ತಮ ಅಂತೇವೆ, ಜಾಸ್ತಿ ಫಲ ಕೊಡುವಂತಹ ಹೂಗಳದ್ದಾದ್ರೆ ಜೇನುಗಳಿಗೂ ಉತ್ತಮ, ಮತ್ತೆ ನಮ್ಮ ಇಳುವರಿ ಸಹ ಹೆಚ್ಚಾಗ್ತದೆ. ಅಡಿಕೆ ಆಗಲಿ ಉಳಿದ ಬಾಳೆ ಸಹ ಅಭಿವೃದ್ಧಿ ಆಗ್ತದೆ. ಬಾಳೆಯಲ್ಲಿ ಅಂದ್ರೆ ಅವರಿಗೆ ಯಥೇಚ್ಛವಾಗಿ ಕುಂಬೆಯಲ್ಲಿ ಅಂತ ಹೂವಲ್ಲಿ ಮಕರಂದ ಸಹ ಸಿಗ್ತದೆ, ಆದರೆ ಅದು ಬೇಗ ಬೆಳವಣಿಗೆ ಸಹ ಆಗ್ತದೆ ನಮ್ಮ ಕುಟುಂಬಗಳು ಜೇನಿನ ಕುಟುಂಬ ಸಹ. ಆಮೇಲೆ ತೆಂಗು ತೋಟದಲ್ಲಿ ಸಹ ಹಾಗೆ ಯಥೇಚ್ಛ ಅವುಗಳಿಗೆ ಪರಾಗ ಸಿಗ್ತದೆ, ಪರಾಗ ಸಿಕ್ತಿದಷ್ಟು ಅವುಗಳಿಗೆ ಹುಳಗಳಿಗೆ ಆಹಾರ ಕೊಡಲು ಪ್ರಯೋಜನ ಆಗ್ತದೆ. ಆವಾಗ ನಾವು ತೆಂಗು ತೋಟ ತೆಂಗಿನ ಮರ ಇದ್ದಷ್ಟು ನಮಗೆ ನಮ್ಮ ಕುಟುಂಬಗಳು ಜೇನು ಕುಟುಂಬಗಳು ಸದೃಢವಾಗಿ ಹೆಚ್ಚಿನ ಪರಾಗಗಳು ಅದರಿಂದಲೇ ದೊರೆಯುತ್ತದೆ. ಆದ ಕಾರಣ ನಾವು ತೆಂಗಿನ ತೋಟ ಇದ್ದಲ್ಲಿ ಇಡಬೇಕಾಗ್ತದೆ ಕುಟುಂಬಗಳು. ಮತ್ತು ಜೇನುಗಳು ಹಾಗೆ ಜೇನುಗಳು ನಮಗೆ ಯಥೇಚ್ಛವಾಗಿ ಒಳ್ಳೆಯ ದಪ್ಪ ಕ್ವಾಲಿಟಿಯೇ ಅಂತ ಹೇಳ್ತಾರೆ ಜೇನು, ಅದು ನನಗೆ ಸಿಕ್ಕಿದ ಅನುಭವಗಳು ಉಂಟು. ಜಾಸ್ತಿ ಹೊಳೆ ಬದಿಯಲ್ಲೆಲ್ಲ ನದಿ ಸಮೀಪದಲ್ಲಿ, ನದಿ ಸಮೀಪ ಅಂದರೆ ಆಸುಪಾಸುಗಳಲ್ಲಿ ಇಟ್ಟರೆ ನಿಮಗೆ ಉತ್ತಮ ಅಂಶ, ಔಷಧೀಯ ಅಂಶ ಇರುವ ಜೇನು ಸಹ ಸಿಗ್ತದೆ. ಅಲ್ಲಿ ಅಂದ್ರೆ ವಿವಿಧ ಸ್ತರಗಳ ಮರಗಳಿರ್ತವೆ, ದೊಡ್ಡ ದೊಡ್ಡ ಮರಗಳು,

0: ಈಗ ಈ ನಮ್ಮ ಆಡು ಭಾಷೆಯಲ್ಲಿ ಹೇಳದಿದ್ರೆ ಈ ಬುಲ್ಪಾಲೆ ಮರ ಅಂತ ಹೇಳ್ತಾರೆ, ಅದೊಂಥರ ಅದರಲ್ಲಿ ಒಂಥರ ಅವರಿಗೆ ಆಹಾರ ಸಿಗ್ತದೆ, ಮಕರಂದ ಸಿಗ್ತದೆ, ಅದು ನಮ್ಮ ಕಣ್ಣಿಗೆ ಗೋಚರ ಆಗುವುದಿಲ್ಲ. ನಾನು ಆ ಏರಿಯಾಗಳಲ್ಲಿ ಅದನ್ನು ಇಟ್ಟಾಗ ನನಗೆ ಯಥೇಚ್ಛ ಜೇನು ಸಿಕ್ಕಿದ್ದುಂಟು.
1: ಬಹಳಷ್ಟು ಅಧ್ಯಯನ ಮಾಡಿ ನೀವು ಪೆಟ್ಟಿಗೆಗಳನ್ನು ನೀಡುವುದು. ಹಾಗಿದ್ರೆ ನೀವು ಆರಂಭ ಒಂದು ಹಂತದಲ್ಲಿ ಯಾವ ರೀತಿಯಾದಂತಹ ಅಧ್ಯಯನವನ್ನು ಕೈಗೊಂಡಿದ್ರಿ, ಹೇಗೆ ಸಾಧ್ಯ ಆಯ್ತು ಅಂದ್ರೆ 2 ವರ್ಷಗಳಲ್ಲಿ 150 ಪೆಟ್ಟಿಗೆಗಳು ಅಂದ್ರೆ ಸುಲಭದ ಮಾತಲ್ಲ. ಹೇಗಾಯ್ತು ಇಷ್ಟೆಲ್ಲ?
0: ಮೊದಲನೇದಾಗಿ ತಂದೆ ಉತ್ತಮ ಜೇನು ಕೃಷಿಕ, ಅದು ನನಗೆ ನೆನಪು ಮಾತ್ರ. ಅಂದ್ರೆ ನನ್ನ ತಂದೆ, ನಾನು 3 ವರ್ಷಗಳಲ್ಲಿ ತೀರಿದ್ದಾರೆ. ನನ್ನ ನೆರೆಕರೆ ಅವರೆಲ್ಲ ಹೇಳ್ತಿದ್ರು, ನಿನ್ನ ತಂದೆ ಅಷ್ಟು ಜೇನು ಮಾಡಿದ್ರು ಮಾರೆ, ನಿನಗೆ ಒಂದು ಪೆಟ್ಟಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು. ನೆನಪು ದುಃಖ ಬರ್ತದೆ. ಆದ ಕಾರಣ ನಾನು ಅದನ್ನು ಮಾಡಬೇಕು ಅಂತ ಛಲದಲ್ಲಿ ಆರಂಭಿಸಿದೆ. ಇವತ್ತೀಗ 150 ಕುಟುಂಬ ಬೈ ಬರ್ತ್ ಅಂತ ಹೇಳಿ ರಕ್ತದಲ್ಲಿ ಒಂದಾಗಿ ಅದು ನಾನು ಮುಂದುವರಿಸಿಕೊಂಡು ಹೋಗಿದ್ದೇನೆ.
1: ಕ್ರಾಂತಿ ಅಂತ ಹೇಳ್ಬೋದು 2 ವರ್ಷಗಳಲ್ಲಿ.
0: ಹೌದು,
1: ಸಾಮಾನ್ಯ ಒಬ್ರು ಹೊರಟು 10 ವರ್ಷಗಳ ಇದ್ರು 2-3 10 ಪೆಟ್ಟಿಗೆ 20 ಪೆಟ್ಟಿಗೆ ಇಡಬಹುದು.
0: ಅಂದ್ರೆ ನನ್ನ ತಂದೆ ಮಾಡಿದಂಥ ಜೇನು ಕೃಷಿಯಲ್ಲಿ ನಾನು ನೋಡಲಿಲ್ಲ, ಆದರೆ ಅವರು ಜೇನು ಕೃಷಿ ಮಾಡ್ತಿದ್ದರು ಅಂತ ಹೇಳುವ ಕುರು ನಮ್ಮ ಮನೆಯಲ್ಲಿತ್ತು. 16 ಪೆಟ್ಟಿಗೆಗಳು ಅಲ್ಲಲ್ಲಿ ಬಿಸಾಡಿಕೊಂಡು ಇಟ್ಟುಕೊಂಡು ಅಲ್ಲಿ ಕಾಲಿದ್ದವು. ಮತ್ತು ಜೇನು ಅವರೊಂದು ಶೀಷೆಯಲ್ಲಿ ತುಂಬಿಡ್ತಿದ್ರು. ಆ ಶೀಷೆ ಇವತ್ತಿಸು ನಮ್ಮ ಮನೆಯಲ್ಲಿ ಉಂಟು. ಅದಕ್ಕೆ ತಂದೆ ಮಾಡಿದಂತಹ ಜೇನು ಕೃಷಿಯ ಕುರುಗಳು ನಮ್ಮಲ್ಲಿ ಉಂಟು. ಅದು ನಮಗೊಂದು ದೈವದತ್ತ ಆಗಿ ಒದಗಿ ಬಂದಾಗಿ ನಾನು ಮುಂದುವರಿಸ್ತೇನೆ.
1: ನಿಮ್ಮ ಅಧ್ಯಯನದ ಬಗ್ಗೆ ಅಂದ್ರೆ ಬರೀ ಕಲ್ಪನೆಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನೀವು ಯಾರ ಬಳಿ ಹೋದ್ರಿ, ಹೇಗೆ ಮಾಡಿದ್ರಿ ಇದನ್ನ?
0: ನಾನು ವೃತ್ತಿಪರವಾಗಿ ಆರಂಭ ಮಾಡುವಾಗ ಬೆಟ್ಟಂಪಾಡಿ ಇರದೆ ಹತ್ರ ಮನಮೋಹನ್ ಅಂತಿದ್ರೆ, ಅವರು ನಮ್ಮ ಕರ್ನಾಟಕದ ಅಂತ ಹೇಳ್ಬೋದು, ಕರ್ನಾಟಕ ಅತಿ ದೊಡ್ಡ ಅವರು ಜೇನು ಕೃಷಿಕರು ಅಂತ ಹೇಳ್ಬೋದು. ಅವರಲ್ಲಿ ಸಾಧಾರಣ ವರ್ಷಕ್ಕೆ 2,000 ಕುಟುಂಬಗಳು ಇರ್ತವೆ. ನಮಗೆ ಕಲ್ಪಿಸಲು ಅಸಾಧ್ಯ ಅವರ ಜೇನು ಕೃಷಿಯನ್ನು. ಅವರ ಒಂದು ತರಬೇತಿಗೆ ಅಂತ ನಾನು ಒಂದು ದಿವಸ ಅವರಿಗೆ ಫೋನ್ ಹಾಯಿಸಿ ಕೇಳಿದೆ, ನಾನು ಬರ್ಬೋದಾ ನಿಮ್ಮ ತರಬೇತಿಗೆ ಅಂತ. ನೀವು ಮೊದಲನೇ ದಿನ ಬರುವುದು ಬೇಡ, ನಿಮಗೆ ಅರ್ಧ ಮಾಹಿತಿ ತಿಳಿದಾಗಿ ನನಗೆ ಅನಿಸಿದೆ, ಆದ ಕಾರಣ ನೀವು 2ನೇ ದಿನ ಬೇಕಾದರೆ ಬನ್ನಿ, ಏನಾದರೂ ಸಂಶಯ ಇದ್ದರೆ ಕೇಳಿ ಅಂತ ಹೇಳಿದೆ. ಹಾಗೆ 2ನೇ ದಿನ ಅವರ ನಾನು ಕೇಂದ್ರಕ್ಕೆ ಹೋದೆ, ಜೇನಿನ ಕೇಂದ್ರಕ್ಕೆ ಬೆಟ್ಟಂಪಾಡಿಗೆ ಹೋಗಿ ಅಲ್ಲಿ ಅವರು ತರಬೇತಿ ನೀಡ್ತಾ ಇದ್ರು. ಅಂದರೆ ತರಬೇತಿ ನೀಡುವಾಗ ನಾನು ಯಾವ ಪ್ರಶ್ನೆಯನ್ನು ಸಹ ಅವರಲ್ಲಿ ಕೇಳಲಿಲ್ಲ. ಅವರು ಯಾವ ರೀತಿ ರೈತರಿಗೆ ತರಬೇತಿ ಕೊಡ್ತಾ ಇದ್ದಾರೆ ಅದನ್ನು ಗಮನವಿಟ್ಟು ಕೇಳ್ತಾ ಇದ್ದೇನೆ. ಸಾಧಾರಣ ನನಗೆ ಗೊತ್ತಿದ್ದ ವಿಷಯವನ್ನೇ ಅವರು ಹೇಳ್ತಾ ಇದ್ರು, ಆದರೆ ಅದಕ್ಕೆ ಪೂರಕವಾದ ಅಂಶಗಳು ಇನ್ನಷ್ಟು ನನಗೆ ದೊರಕಿತ್ತು. ಅನಂತರ ಮುಂಬರುವ ದಿನಗಳಲ್ಲಿ ಅವರಿಂದಲೇ ನಾನು 10 ಕುಟುಂಬವನ್ನು ಖರೀದಿಸಿ ಅದೇ ಕುಟುಂಬವನ್ನು ಅಭಿವೃದ್ಧಿಪಡಿಸಿ ಇವತ್ತು 100 ರಿಂದ 150 ಜೇನು ಕುಟುಂಬಗಳನ್ನು ಅಭಿವೃದ್ಧಿಪಡಿಸಿದ್ದೇನೆ. ಅನಂತರ ನಾನು ಯಾರಲ್ಲಿಯೂ ಸಹ ಜೇನು ಕುಟುಂಬವನ್ನು ಖರೀದಿಗೆ ಅಂತ ಹೋಗಲಿಲ್ಲ. ಹಾಗೆ ಒಬ್ಬ ವೃತ್ತಿಪರ ಜೇನನ್ನು ಮುಂದುವರಿಸುವುದು ಅಂದರೆ ಆ ರೀತಿ ಅಂತ.
1: ಅದಂದ್ರೆ ಆರಂಭ ಮಾಡಲಿಕ್ಕೆ ಬಹುಶಃ ಸುಲಭ, ನಿರ್ವಹಣೆ ತುಂಬಾ ಕಷ್ಟ.
0: ಹೌದು, ನಿರ್ವಹಣೆ ತುಂಬಾ ಕಷ್ಟ. ಮಳೆಗಾಲದಲ್ಲಿ ಅಂತೂ ಅದರದ್ದೇ ಚಿಂತೆ ಆಗ್ತದೆ ನಮಗೆ, ಅದನ್ನು ಯಾವ ರೀತಿ ಉಳಿಸಿಕೊಳ್ಳುವುದು ಅಂತ. ಕಣಜದ ಹುಳುಗಳ ಕಾಟ ಅಂತೂ ಹೇಳ್ತಿರೋದು, ಕೆಲವೊಂದು ಜಾಗಗಳಲ್ಲಿ ನಾವು ಪೆಟ್ಟಿಗೆಗಳನ್ನು ಹಾಗೆ ಮಳೆಗಾಲದಲ್ಲಿ ಬಿಟ್ಟಿರ್ತೇವೆ, ಸ್ಥಳಾಂತರ ಮಾಡಲಿಕ್ಕೆ ಆಗುವುದಿಲ್ಲ ಮಳೆಯ ತೀವ್ರತೆಯಿಂದಾಗಿ. ಆವಾಗ ಕೆಲವೊಂದು 10-12 ಕುಟುಂಬಗಳು ಇಡೀ ಜಾಗದಿಂದಲೇ ಆ ಎಲ್ಲ ಕುಟುಂಬಗಳು ಪಲಾಯನಗೈದುದು ಸಹ ಇದೆ ಕಣಜ ಹುಳುಗಳಿಂದಾಗಿ. ಅದು ಆವಾಗ ನಮಗೆ ಸ್ವಲ್ಪ ಸಮಸ್ಯೆಗಳು ಬರ್ತದೆ, ಹಿನ್ನಡೆ ಬರ್ತದೆ. ಆಮೇಲೆ ನಾವು ಸಾಧಾರಣ ಅಕ್ಟೋಬರ್ ನವೆಂಬರ್ಗೆ ಹೋಗುವಾಗ ಮತ್ತೆ ಕುಟುಂಬಗಳನ್ನು ಅಭಿವೃದ್ಧಿ ಪಡಿಸಿ ಹೆಚ್ಚೆಚ್ಚು ಸಂಸಾರಗಳನ್ನು ಮಾಡ್ತಾ ಹೋಗ್ತೇವೆ. ಹಾಗೆ
1: ಇದು ನಾವು ಒಂದು ಸಾಮಾನ್ಯ ಹಳ್ಳಿಗಳ ಒಂದು ಚಿತ್ರಣ. ಈಗ ನಗರಗಳಲ್ಲಿ, ಈಗ ನಿಮ್ಮ ಪ್ರಕಾರ, ನಿಮ್ಮ ಅನುಭವಗಳಲ್ಲಿ ಹೇಳುತ್ತಿದ್ದೆ, ನಗರಗಳಲ್ಲಿ ಜೇನು ಪೆಟ್ಟಿಗೆ ಇಡ್ಲಿಕ್ಕೆ ಸಾಧ್ಯವಾ? ಇದೆ ಅಂತಾದ್ರೆ ಯಾವ ರೀತಿ ಇಡಬಹುದು?
0: ನಗರಗಳಲ್ಲಿ ಸಾಧ್ಯತೆ ಉಂಟು. ಹೆಚ್ಚು ವೃತ್ತಿಪರವಾಗಿ ನೋಡ್ಲಿಕ್ಕೆ ಹೋದ್ರೆ ಕಷ್ಟ ಸಾಧ್ಯ ಅಂತ ನಾನು ಸಹ ಹೇಳುದು. ಮಾಡಿದವರಿದ್ದಾರೆ, ನಾನು ನೋಡಿದ್ದೇನೆ. ಆದರೆ ನಮ್ಮ ಹಳ್ಳಿಗಳಲ್ಲಿ ಇಟ್ಟಾಗೆ 10-15 ಪೆಟ್ಟಿಗೆಲ್ಲ ಒಂದು ಜಾಗದಲ್ಲಿ ಇಡುವುದು ಅಸಾಧ್ಯ. ಒಂದೊಂದು ಜಾಗದಲ್ಲಿ 1-2 ಪೆಟ್ಟಿಗೆಗಳನ್ನು ಇಟ್ಟು ಸಹ ಅಭಿವೃದ್ಧಿ ಮಾಡ್ಬೋದು. ನಾವು 1 ತಿಂಗಳು ಇಟ್ಟು ನೋಡಬೇಕಾಗ್ತದೆ. ಒಂದು ನಗರಗಳಲ್ಲಿ ಸಸ್ಯ ಸಂಕುಲ ಇದ್ದಲ್ಲಿ ನಾವು ಅದನ್ನು ಸಾಕ್ಬೋದು. ಹಾಗೆ ಹೇಳಿಕೊಂಡು ನಗರಗಳಲ್ಲಿ ಕೆಲವು ಅಂಗಡಿ ಕೋಣೆಯ ಪೈಪ್ಗಳಲ್ಲಿ ಮತ್ತು ಯಾವುದಾದ್ರು ಗೋಡೆ ಸಂದುಗಳಲ್ಲಿ ಜೇನು ಸಂಸಾರ ಇರುವುದು ಸಹ ಉಂಟು. ಯಾಕೆಂದರೆ ಅವರಿಗೆ ಆಹಾರ ಯಥೇಚ್ಛವಾಗಿ ಸಿಗ್ತದೆ. ಕೆಲವು ಹಣ್ಣು ಹಂಪಲುಗಳ ತ್ಯಾಜ್ಯಗಳು ಮತ್ತು ಕಬ್ಬಿನ ಜಲ್ಲೆಗಳಿಂದೆಲ್ಲ ಅವರಿಗೆ ಸ್ವಲ್ಪ ಮಕರಂದಗಳು ಆಹಾರಗಳು ಸಿಗ್ತವೆ. ಆದ ಕಾರಣವು ಕೆಲವು ಸಮಯಗಳ ತನಕ ಅವರು ಅಲ್ಲಿ ನಗರಗಳಲ್ಲಿ ಸಂಸಾರ ಹೂಡುವುದುಂಟು. ಹಾಗೆ ನಗರಗಳಲ್ಲಿ ಕೆಲವು ಜನ

0: ಪೆಟ್ಟಿಗೆ ಜೇನನ್ನು ಆರಂಭಿಸಿದ್ದುಂಟು. ಇತ್ತೀಚೆಗೆ ಬೆಂಗಳೂರಲ್ಲೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕೆಲವರು ಸ್ವಲ್ಪ ಮರ ಗಿಡ ಇರುವಲ್ಲಿ ಸಾಕಿದ್ದನ್ನು ನೋಡಿದ್ದೇನೆ, ಮನಸ್ಸು ಮಾಡಿದರೆ. ಆದರೆ ನಿಮಗೆ ಎಷ್ಟರ ಮಟ್ಟಿಗೆ ಅದು ಜೇನು ಕೊಯ್ಲು ಸಿಗ್ತದೆ ನನಗೆ ಅನುಭವ ಇಲ್ಲ. ಅಂತೂ ಒಂದು ಸಲ ಎರಡು ಸಲ ಜೇನು ತೆಗಲಿಕ್ಕೆ ಸಿಗ್ಬೋದು. ಯಾಕೆಂದರೆ ಒಂದೇ ಸೀಸನ್ನ ಹೂಗಳಲ್ಲಿ ಲಭ್ಯತೆ ಇರ್ಬೋದು, ಆಮೇಲೆ ಸಿಗದೇ ಇರುವ ಕಾರಣ ಹೆಚ್ಚು ಜೇನು ಸಿಗುವುದು ಕಷ್ಟ ಅಂತ ನನ್ನ ಅನಿಸಿಕೆ.
1: ಇವಾಗ ಒಂದು ಒಟ್ಟು ಜೇನು ಕೃಷಿಗೆ ಒಂದು ಕೈಗೊಳ್ಳಬೇಕಾದಂತಹ ಮಾನಸಿಕ ತಯಾರಿಯಿಂದ ಹಿಡಿದು ನಮ್ಮ ಸ್ವಂತ ಬಟ್ಟಲಿಗೆ ಒಂದು ಜೇನಹನಿ ಬೀಳುವವರಿಗೆ ವಿವಿಧ ಹಂತಗಳ ಒಂದು ಪ್ರಕ್ರಿಯೆ, ಕಾರ್ಯವಿಧಾನಗಳು ಅಥವಾ ಅನುಸರಿಸಬೇಕಾದ ಕ್ರಮ, ಪದ್ಧತಿ, ಜಾಗರೂಕತೆಗಳು ಇವೆಲ್ಲವನ್ನು ನೋಡಿದರೆ ಹೇಗೆ ಇದು?
0: ಮೊದಲನೇದಾಗಿ ಅದರಲ್ಲಿ ಮಾನಸಿಕವಾಗಿ ಅಂದರೆ ಎಲ್ಲರಿಗೂ ಜೇನು ಕಡಿಯುತ್ತದೆ ಅಂತ ಹೇಳುವ ದೃಷ್ಟಿಯಿಂದ ಅದನ್ನು ಹೆಚ್ಚಿನವರು ಕೃಷಿ ಮಾಡಲಿಕ್ಕೆ ಹೋಗುವುದಿಲ್ಲ. ಅದಕ್ಕಿಂತ ನಮಗೆ ಅದನ್ನು ಒಂದು ಕೆ ಜಿ ಖರೀದಿ ಮಾಡೋದೇ ಒಳ್ಳೆಯದು ಮಾರಿಯ ಅಂತ ಹೇಳುವವರಿದ್ದಾರೆ. ಅವರನ್ನು ನಾವು ಆಸಕ್ತಿ ಇದ್ದರೆ ಅವರನ್ನು ಹುರಿದುಂಬಿಸಬೇಕು ಅಂತ ಹೇಳಿದ್ರು. ಜೇನು ಕಡಿದರೆ ನಿಜವಾಗಿ ಏನು ಆರೋಗ್ಯಕ್ಕೆ ಏನೂ ಆಗುವುದಿಲ್ಲ. ಮೊದಲು ನನಗೂ ಸಹ ಕೈ ಬಿಕ್ತಿತ್ತು, ಅದು ಇದೆಲ್ಲ ಆಗ್ತಿತ್ತು. ನನ್ನ ದೇಹ ಅದಕ್ಕೆ ಒಗ್ಗಿಕೊಂಡಿದ್ದೆ. ದಿನಕ್ಕೆ ನಾನು 10-15-20 ಸಪಿಟ್ಟು ತಿನ್ನೋದುಂಟು. ನಿನ್ನೆವರೆಗೂ ಸಹ ನನ್ನ ಹೊಡೆತ ತಿಂದುಕೊಂಡೇ ಕೆಲಸ ಮಾಡೋದು. ಅದನ್ನು ನಾವು ಜಯಿಸಬೇಕು ಅಂತ ಹೇಳುದು. ಅದು ಹೊಡೀತದೆ ಅಂತ ಹೇಳಿಕೊಂಡು ನಾವು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಅದನ್ನು ಫೇಸ್ ಮಾಡುದು ಅಂತ ಹೇಳ್ತಾರಲ್ಲ, ಆ ರೀತಿ ಎದುರಿಸುದು, ಎದುರಿಸಿಕೊಂಡು ಮಾಡ್ಬೇಕಾಗ್ತದೆ. ಅದು ಯಾಕೆ ಹೊಡೀತದೆ ಅಂತ ಹೇಳುವಂತದ್ದು ನಾವು ಅಧ್ಯಯನ ಮಾಡ್ಬೇಕು. ಆ ರೀತಿ ಕೃಷಿ ಮಾಡಿಕೊಂಡು ಹೋದ್ರೆ ಅದನ್ನು ನಿಜವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ಕುಟುಂಬವನ್ನು ಮುಚ್ಚಳ ತೆಗೆದು ನೋಡುವಾಗ ಮುಚ್ಚಳ ತೆಗೆಯುವುದಕ್ಕೊಂದು ಕ್ರಮ ಉಂಟು. ಒಟ್ಟು ಗಲಿಬಿಲಿ ಮಾಡಿ ತೆಗೆದ್ರೆ ಅವರು ಸಹ ಗಲಿಬಿಲಿ ಮಾಡ್ತಾರೆ. ನಿಧಾನವಾಗಿ ನಿಧಾನದ ಕೆಲಸವೇ ಅದಕ್ಕೆ ಪ್ರಾಮುಖ್ಯ. ಮತ್ತೆ ನಮಗೆ ಹೆಚ್ಚೆಚ್ಚು ಅನುಭವವನ್ನು ಮತ್ತೆ ನಾವು ಅದಕ್ಕೆ ಹೊಂದಿಕೊಂಡು ಬೇಗ ಕೆಲಸ ಮಾಡಲಿಕ್ಕೆ ಆಗ್ತದೆ.
1: ಅದರ ಒಳಗಿರುವ ಪ್ರಕ್ರಿಯೆಗಳನ್ನು ಗಮನಿಸಿದ್ದೀರಾ?
0: ಪ್ರಕ್ರಿಯೆ 100-100 ಸಹ ಗಮನಿಸಿದ್ದೇನೆ. ನಾನು ಎಷ್ಟೋ ಸಲ ಆ ಕುಟುಂಬದ ಹತ್ರ ಪೆಟ್ಟಿಗೆ ಹತ್ರ ನಿಂತು ಅರ್ಧ ಗಂಟೆ ನಿಂತು ಅವರ ಜನಜೀವನವನ್ನು ನಾನು ನೋಡ್ತಾ ಇದ್ದೆ. ಅದು ಯಾವ ರೀತಿ ಆಹಾರ ತರ್ತದೆ, ಕೆಲವೊಮ್ಮೆ ಯಾವ ರೀತಿ ಅದು ವರ್ತಿಸುತ್ತದೆ ಎಲ್ಲ ನೋಡಿದ್ದೇನೆ. ಅವುಗಳು ಆಹಾರ ಸಿಗುವಂತಹ ಸ್ಥಳಗಳನ್ನು ಸಹ ಇನ್ನೊಂದು ಹುಳುಗಳಿಗೆ ಅವು ಪರಿಚಯ ಮಾಡಿ ನೋಡುವುದನ್ನು ಸಹ ನೋಡಿದ್ದೇನೆ. ಹುಳುಗಳದೆ ಅದೊಂದು ಆಂಗಿಕ ಸ್ವಭಾವಗಳು ಇರ್ತದೆ, ಅದನ್ನು ತಿಳಿಸುವ ಮುಖಾಂತರ ಬೇರೆ ಹುಳುಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿಂದ ಆಹಾರಗಳನ್ನು ಪಡೆದುಕೊಂಡು ಬರುವುದನ್ನು ಸಹ ನೋಡಿದ್ದೇನೆ. ನಂತರ ಸಂಸಾರ ಕುಟುಂಬವನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಯಾವ ರೀತಿ ಮೊಟ್ಟೆ ಇಡ್ತದೆ, ಆ ಮೊಟ್ಟೆ ಯಾವಾಗ ಹುಳ ಆಗಬಹುದು, ಮತ್ತೆ ರಾಣಿ ಮೊಟ್ಟೆಗಳು ಯಾವಾಗ ಬರಬಹುದು, ಅದನ್ನೆಲ್ಲ ನಾವು ಮೊದಲೇ ಆಗಿ ಲೆಕ್ಕಾಚಾರ ಮಾಡಿರ್ತೇವೆ. ಆದ್ದರಿಂದ ಮಾತ್ರ ನಾವು ಮುಂದಕ್ಕೆ ಜೇನು ಕಾಲದಲ್ಲಿ ಜೇನು ಪಡೆಯಲು ಸಾಧ್ಯ ಆಗ್ತದೆ. ಅಂದು ಒಟ್ಟು ಅದರ ಹೊರನೋಟದಿಂದ ನಮಗೆ ತಿಳಲಿಕ್ಕೆ ಆಗುವುದಿಲ್ಲ. ಮುಚ್ಚಳೆ ತೆಗೆದಾಗ ನಮಗೆ ಆ ಕುಟುಂಬ ಯಾವ ರೀತಿ ಮುಂದಕ್ಕೆ ಬೆಳವಣಿಗೆ ಬರಬಹುದು ಅಂತೇಳಿ ನಾವು 2 ತಿಂಗಳದ್ದನ್ನು ಈಗಲೇ ಕ್ಯಾಲ್ಕುಲೇಷನ್ ಮಾಡಿದರೆ ನನಗೆ ಆರಾಮವಾಗಿ ಅದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ.
1: ಇವಾಗ ಸಾಮಾನ್ಯವಾಗಿ ಜೇನು ತೆಗಿಲಿಕ್ಕೆ ಈಗ ಆಯ್ತು ಅಂತ ಅದು ಹೇಗೆ ಗೊತ್ತಾಗ್ತದೆ?
0: ಅದಕ್ಕೆ ನಾವು ಮೇಲೆ ಜೇನು ಕೋಣೆಗಳು ಅಂತ ಕೊಟ್ಟಿರ್ತೇವೆ ಸಂಸಾರ ಕೋಣೆಯಿಂದ ಮೇಲೆ. ಅದು ಸಾಧಾರಣವಾಗಿ ಪ್ರಥಮ ಹಂತ ಸ್ವಲ್ಪ ನಿಧಾನ ಇರ್ತದೆ, 1 ತಿಂಗಳು ಕಳೀತದೆ ಜೇನು ಸಿಗುವಾಗ. ಆಮೇಲೆ ಹೊಸದಾಗಿ ಜೇನು ಕೋಣೆಯಲ್ಲಿ ಎರಿಗಳನ್ನು ಕಟ್ಟಿರ್ತದೆ. ಆ ಎರಿಗೆ ಅವು ಮಕರಂದಗಳನ್ನು ತಂದು ತನ್ನ ಮಧುಕೋಶಗಳಲ್ಲಿ ಜೇನು ಹುಳಗಳು ಮಕರಂದಗಳನ್ನು ತಂದು ಅದರಲ್ಲಿ ಒಂದು ಹುಳಗಳ ಒಂದು ರೀತಿಯ ಕಿಣ್ವಗಳು ಅವರ ದೇಹದಿಂದ ಬರ್ತದೆ. ಅದನ್ನು ಇದನ್ನು ಒಟ್ಟು ಮಾಡಿ ಅವು ಜೇನು ಕೋಶಗಳಲ್ಲಿ ಅದನ್ನು ಸಂಗ್ರಹಿಸಿ ಆಮೇಲೆ ಅದು ಕೆಲ ದಿನಗಳು ಕಳೆದ ನಂತರ ಅದರಲ್ಲಿರುವ ನೀರಿನ ಅಂಶವನ್ನೆಲ್ಲ ಅವರು ಆದಷ್ಟು ಕಡಿಮೆ ಮಾಡಲಿಕ್ಕೆ ನೋಡ್ತವೆ. ಅದು ಒಂದು ಹಂತಕ್ಕೆ ಬಂದಾಗ ಆ ಜೇನು ದ್ರವಗಳನ್ನೆಲ್ಲ ಅವರು ಮೇಲಿಂದ ಪ್ಯಾಕಿಂಗ್ ಮಾಡ್ತವೆ, ಎಲ್ಲ ಅಂಟಿಸಿ ಬಿಡ್ತವೆ, ಬಿಳಿ ಮೇಲ್ಮೈ ಪದರವನ್ನು ಅಂಟಿಸಿ ಬಿಡ್ತವೆ. ಆಮೇಲೆ ನಾವು ಅದನ್ನು ಜೇನು ಮಿಷಿನ್ ಮುಖಾಂತರ ಅದನ್ನು ಮೇಲಿನ ಏರಿಯನ್ನು ಕೆತ್ತಿ ಆಮೇಲೆ ಅದು ಹಾರ್ವೆಸ್ಟಿಂಗ್ ಮಾಡೋದು ಅಂತ ಹೇಳ್ತೇವೆ. ಜೇನು ಹಾರ್ವೆಸ್ಟಿಂಗ್ ಮಿಷಿನ್ ಇರ್ತದೆ, ಅದರಲ್ಲಿ ಈ ಎರಿಗಳನ್ನು ಇಟ್ಟು ರೋಟೇಟ್ ಮಾಡುವ ತನಕ ಅಂತರ ನಾವು ಜೇನನ್ನು ತೆಗೆಯೋದು. ಮತ್ತು ಅದೇ ಏರಿಯನ್ನು ಪುನಃ ಇಟ್ಟರೆ ನಮಗೆ ಮತ್ತೆ ಬೇಗ ಬೇಗ ಜೇನು ಸಿಗ್ತದೆ. ಅದು ಆಹಾರದ ಅಲ್ಲ ಜೇನು ಲಭ್ಯತೆ ಮೇಲೆ ಹೊಂದಿರ್ತದೆ ಕೆಲವು ಸ್ಥಳಗಳಲ್ಲಿ. ಹಾಗೆ ಕೆಲವು ಸ್ಥಳದಲ್ಲಿ ವಾರಕ್ಕೊಮ್ಮೆ ಸಿಗುವುದು ಸಹ ಉಂಟು, 15 ದಿವಸಕ್ಕೊಮ್ಮೆ ಸಹ ಸಿಗುವುದು ಉಂಟು. ಕೆಳಗಿನ ಇದರಲ್ಲಿ ಪ್ರಥಮ ಫ್ರೇಮಿನಲ್ಲಿ ಪ್ರಥಮವಾಗಿ ಇದಿರ್ತದೆ, ಅದರ ಆಹಾರ ಜೇನು ಇರ್ತದೆ. ಕೆಳಗಿನದರಲ್ಲಿ ಪರಾಗ ಅಂತೇಳಿ ಮರಿಗಳಿಗೆಲ್ಲ ಪರಾಗ

0: ಮತ್ತದನ್ನೇ ಜಾಸ್ತಿ ತಿನ್ನಿಸೋದು ಅವರು. ಅದು ಜೇನು ಮತ್ತದನ್ನು ಜಾಸ್ತಿ ಮಾಡಿ ಒಟ್ಟಿಗೆ ಮಿಶ್ರಣ ಮಾಡಿ ಇವು ಹುಳುಗಳೇ ತಿನ್ನಿಸೋದು. ಅನಂತರದಲ್ಲಿ ಮೊಟ್ಟೆಗಳಿರ್ತದೆ ಹಾಗೆ, ಅದರಿಂದ ನಾವು ಜೇನು ತೆಗೆಯುವ ಕ್ರಮ ಇಲ್ಲ. ಅದರಿಂದ ನಾವು ಜೇನು ತೆಗೆದ್ರೆ ಕುಟುಂಬ ಪಲಾಯನ ನಿಶ್ಚಿತ,
1: ಉಪವಾಸ
0: ಇದ್ದ ನಿಶ್ಚಿತವೇ ಹಾಗೆ.
2: ಕೃಷಿಕ ಬಂಧವರೇ, ಇದುವರೆಗೆ ಹರೀಶ್ ಕೊಳ್ತಿಗೆ ಇವರೊಂದಿಗೆ ಜೇನು ಕೃಷಿಯ ಅನುಭವಗಳನ್ನು ಕೇಳ್ತಾ ಇದ್ದೀರಿ. ಇದರ ಮುಂದುವರಿದ ಭಾಗವನ್ನು ಮುಂದಿನ ಕೃಷಿ ರಂಗದಲ್ಲಿ ಕೇಳೋಣ. ನಮಸ್ಕಾರ.
3: ಇದುವರೆಗೆ ಹರೀಶ್ ಕೊಳ್ತಿಗೆ ಅವರೊಂದಿಗೆ ಜೇನು ಕೃಷಿ ಅನುಭವದ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಇದು ಇಂದಿನ ಕೃಷಿರಂಗ. ರೈತ ಮಿತ್ರರೇ, ನಮ್ಮ ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೆ
2: ವಾಹ್!
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಪುರಂದರದಾಸರ ರಚನೆ ಕಾರುಣ್ಯ ಮೂರುತೆಯೇ.

ಇದುವರೆಗೆ ಸಂಗೀತ ಕಟ್ಟಿ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:35 ಆಗಲಿದೆ. ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್, 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ. ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂಥ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು, 1000 ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು, ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಯೋಜನೆಯು 1,000 ಹುಡುಗಿಯರು ಮತ್ತು 1,000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆಯ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ

0: ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. ಎಂಎಲ್ಎಫ್ಎಫ್ ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15%. ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ, ರಾಜ್ಯದ ಶಾಸನಬದ್ಧವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರಿದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ

0: ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ ಮೂರು ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119ರಿಂದ 118ಕ್ಕೆ ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ ಎರಡನೇ ಸ್ಥಾನಕ್ಕೇರಿದ್ದು ಅಗ್ರ ಎರಡು ತಂಡಗಳ ನಡುವಿನ ಅಂತರವು 8ರಿಂದ 5ಕ್ಕೆ ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ ಮೂರನೆಯ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್, 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಸಿತಾರ ಚಿತ್ರಕ್ಕಾಗಿ ಭೂಪಿಂದರ್ ಸಿಂಗ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್.

0: ಆಕಾಶವಾಣಿ ಮಂಗಳೂರು, ಈಗ ಕೇಳಿ ಕನ್ನಡ ಯುವವಾಣಿ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಚಂದ್ರಿಕಾ ಅವರಿಂದ ಭಾಷಣ, ವಿಜ್ಞಾನ ಸಂವಹನ ಮಾಧ್ಯಮವಾಗಿ ಕನ್ನಡ. ಬಳಿಕ ಅತಿಕ್ ಕುಮಾರ್ ಅವರಿಂದ ಸಣ್ಣ ಕಥೆ, ಕಥೆಯ ಶೀರ್ಷಿಕೆ ಸಾವಿತ್ರಕನ ಕಣ್ಣು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಚಂದ್ರಿಕಾ ಅವರಿಂದ ಭಾಷಣ, ವಿಜ್ಞಾನ ಸಂವಹನ ಮಾಧ್ಯಮವಾಗಿ ಕನ್ನಡ.
2: ಭಾರತದ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ರವರ ಪ್ರಕಾರ ಪ್ರಪಂಚದ ಮೊದಲ ವಿಜ್ಞಾನಿ ಮಗು. ಯಾಕೆಂದ್ರೆ ಯಾರು ಪ್ರಶ್ನೆ ಮಾಡುವ ಮನಸ್ಥಿತಿಯನ್ನು ಹೊಂದಿರುತ್ತಾರೋ ಅವರೇ ನಿಜವಾದ ವಿಜ್ಞಾನಿ. ಮಗು ಕೂಡ ಹಾಗೆ, ಏನೇ ನೋಡಿದರೂ ಕೂಡ ಏನು ಎತ್ತ ಎನ್ನುವ ನೂರಾರು ಪ್ರಶ್ನೆಗಳನ್ನು ಕೇಳುತ್ತದೆ. ಹಾಗೆಯೇ ನಮ್ಮೊಳಗೂ ಅನೇಕ ಪ್ರಶ್ನೆಗಳು ಏಳುತ್ತದೆ, ನಾವು ಅವುಗಳನ್ನು ಯಾರ ಬಳಿಯೂ ವ್ಯಕ್ತಪಡಿಸುವುದಿಲ್ಲ. ನನಗೆ ಪ್ರೌಢಶಾಲಾ ಹಂತದಿಂದಲೂ ವಿಜ್ಞಾನದ ಮೇಲೆ ಅತೀವ ಆಸಕ್ತಿ ಇತ್ತು. PUCಯಲ್ಲಿ ವಿಜ್ಞಾನ ಪಾಠ ಪ್ರವಚನವನ್ನು ಆಂಗ್ಲ ಭಾಷೆಯಲ್ಲಿಯೇ ಓದಬೇಕು, ಬರೆಯಬೇಕು ಎಂಬ ಕಾರಣಕ್ಕಾಗಿ ವಿಜ್ಞಾನ ವಿಭಾಗಕ್ಕೆ ನಾನು ಸೇರಲಿಲ್ಲ. ಇದೇ ರೀತಿ ಅನೇಕ ವಿದ್ಯಾರ್ಥಿಗಳ ಪಾಡು ಇದೇ ಆಗಿರುತ್ತದೆ. ಹಾಗಾದರೆ PUC ಪದವಿ ಸ್ನಾತಕೋತ್ತರ ಹಂತದಲ್ಲಿ ವಿಜ್ಞಾನವನ್ನು ಕನ್ನಡ ಭಾಷೆಯ ಮೂಲಕ ಕಲಿಯಲು ಮತ್ತು ಕಲಿಸಲು ಸಾಧ್ಯವಿಲ್ಲವೇ ಎಂಬುದು ನನಗೆ ಇಂದಿಗೂ ಕಾಡುತ್ತಿರುವ ಪ್ರಶ್ನೆ. ವಿಜ್ಞಾನವನ್ನು ಬೋಧಿಸಲು ಕನ್ನಡ ಭಾಷೆ ಸಂವಹನ ಮಾಧ್ಯಮವಾಗಬೇಕು ಎಂಬುದು ನನ್ನ ಆಶಯ. ಈ ಹಿನ್ನೆಲೆಯಲ್ಲಿ ವಿಜ್ಞಾನ ಸಂವಹನ ಮಾಧ್ಯಮವಾಗಿ ಕನ್ನಡ ಬೇಕು ಅಥವಾ ಬೇಡ ಎನ್ನುವ ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಂಡಾಗ ಬೇಕು ಎನ್ನುವ ಉತ್ತರವೇ ಬರುತ್ತದೆ. ಯಾಕೆಂದರೆ ಅದೆಷ್ಟೋ ವಿದ್ಯಾರ್ಥಿಗಳು 10ನೇ ತರಗತಿಯವರೆಗೆ ವಿಜ್ಞಾನ ವಿಷಯವನ್ನು ಕನ್ನಡ ಮಾಧ್ಯಮದಲ್ಲಿ ಕಲಿತು ಒಳ್ಳೆಯ ಅಂಕವನ್ನು ಪಡೆದು ನಂತರದ ವಿದ್ಯಾಭ್ಯಾಸಕ್ಕೆ ವಿಜ್ಞಾನ ವಿಭಾಗವನ್ನು ಆಯ್ಕೆ

ಮಾಡಿಕೊಂಡು ಇಂಜಿನಿಯರಿಂಗ್ MBBS ಓದುವ ಕನಸನ್ನು ಕಂಡಿರುತ್ತಾರೆ. ಆದರೆ ವಿಜ್ಞಾನದ ಪಠ್ಯಕ್ರಮವನ್ನು ಕನ್ನಡದಲ್ಲಿ ಬೋಧಿಸುವುದಿಲ್ಲ ಎಂಬ ಒಂದೇ ಕಾರಣಕ್ಕೆ ಅದೆಷ್ಟೋ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳದೆ ತಮಗಿಷ್ಟ ಇಲ್ಲದ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆಲ್ಬರ್ಟ್ ಐನ್ಸ್ಟೀನ್ ಅವರು ಸಾಪೇಕ್ಷ ಸಿದ್ಧಾಂತವನ್ನು ಅವರ ಮಾತೃಭಾಷೆಯಾದ ಜರ್ಮನಿಯಲ್ಲಿ ಸಿದ್ಧಾಂತವನ್ನು ಮಂಡಿಸುತ್ತಾರೆ. ಸಾಪೇಕ್ಷ ಸಿದ್ಧಾಂತ ಎಂದರೆ ಒಂದು ವಸ್ತು ಇನ್ನೊಂದು ವಸ್ತುವನ್ನು ಅಪೇಕ್ಷಿಸುವ ಗುಣವನ್ನೇ ಸಾಪೇಕ್ಷ ಸಿದ್ಧಾಂತ ಎನ್ನುತ್ತಾರೆ. ಈ ಸಿದ್ಧಾಂತದಿಂದ ಪ್ರಭಾವಿತಗೊಂಡ ಅದೆಷ್ಟೋ ವಿಜ್ಞಾನಿಗಳು ಜರ್ಮನಿಗೆ ಹೋಗಿ ಅಲ್ಲಿನ ಭಾಷೆಯನ್ನು ಕಲಿತು ಸಾಪೇಕ್ಷ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ನಂತರ ತಮ್ಮ ತಮ್ಮ ಭಾಷೆಯಲ್ಲಿ ಮಂಡಿಸುತ್ತಾರೆ. ಹೊರಟೆ ಹೊರಟೆ ಹೊರಟ ಹೊರಟ ನೆತ್ತೋ ಸಾಹಸಿಯ ಗೊತ್ತು ಗುರಿ ಇವಗೂ ಗೊತ್ತು ಎನ್ನುವ ಬುದ್ಧನ ಬಗೆಗಿನ ಬೇಂದ್ರೆಯವರ ಅಮೃತವಾಣಿ ಐನ್ಸ್ಟೀನ್ ಅವರ ಪಾಲಿಗೆ ಹೊಂದುತ್ತದೆ. ಧಾರವಾಡದಲ್ಲಿ ನಡೆದ ದ್ವಿತೀಯ ಕನ್ನಡ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಪ್ರಮೋದ್ ಗಾಯಿಯವರು ಮಾತೃಭಾಷೆಯಲ್ಲಿ ವಿಚಾರ ಮಂಡಿಸಲು ಅವಕಾಶವಿದ್ದು ಅಭಿವೃದ್ಧಿ ಹೊಂದಿದ ದೇಶಗಳಾದ ಜಪಾನ್, ಫ್ರಾನ್ಸ್, ಜರ್ಮನಿ, ರಷ್ಯಾ ಮುಂತಾದ ದೇಶಗಳು ಮಾತೃಭಾಷೆಯಲ್ಲಿಯೇ ಸಂಶೋಧನಾ ಫಲಿತಾಂಶವನ್ನು ಮಂಡಿಸುತ್ತಾರೆ. ಈ ದೃಷ್ಟಿಕೋನದಲ್ಲಿ ಮಾತೃಭಾಷೆಯಲ್ಲಿ ಉನ್ನತ ಶಿಕ್ಷಣವನ್ನು ನೀಡುವುದು ಕಷ್ಟವಾಗಲಾರದು. ಅಲ್ಲದೆ ಕನ್ನಡದಲ್ಲಿ ಪ್ರಬಂಧ ಮತ್ತು ಪುಸ್ತಕಗಳನ್ನು ಪ್ರಕಟಿಸಲು ಉತ್ತೇಜನ ನೀಡುವುದು ಅವಶ್ಯಕ ಎಂದು ಹೇಳುತ್ತಾರೆ. ಹಿರಿಯ ಸಾಹಿತಿಗಳಾದ ದೊಡ್ಡರಂಗೇಗೌಡನವರು ಹೇಳುತ್ತಾರೆ, ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಮತ್ತು ಸರ್ಕಾರಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಕನ್ನಡದಲ್ಲಿ ಶಿಕ್ಷಣವನ್ನು ನೀಡುವ ಪದ್ಧತಿಯನ್ನು ಜಾರಿಗೆ ತರಬೇಕು ಎಂದು ಸಂದೇಶವನ್ನು ನೀಡುತ್ತಾರೆ. ಆದರೆ ವಾಸ್ತವವಾಗಿ ಯಾವ ಭಾಷೆಯೂ ಸ್ವತಃ ಬಲಿಷ್ಠವೂ ಅಲ್ಲ, ಬಲಹೀನವೂ ಅಲ್ಲ. ಅದನ್ನು ಬಳಸುವವರು ಆ ಭಾಷೆಯಲ್ಲಿ ಹೇಗೆ ತಮ್ಮ ಹೊಸ ಹೊಸ ಚಿಂತನೆಗಳನ್ನು ನಿರೂಪಿಸುತ್ತಾರೋ ಹಾಗೆ ಅದು ತ್ರಾಣಗೊಳಿಸುತ್ತದೆ. ಹಾಗೆಯೇ ಉಪಯೋಗಿಸಿದಂತೆ ಭಾಷೆ, ಬಳಸಿದಂತೆ ಸ್ನೇಹ, ನಿಯೋಜಿಸಿದಂತೆ ಆಯುಧ, ಕನ್ನಡದಲ್ಲಿ ಬರೆಯುವ ಮೊದಲು ನಾವು ಕನ್ನಡದಲ್ಲಿ ಯೋಚಿಸಬೇಕು. ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಮೈಕೆಲ್ ಫ್ಯಾರಡೆಯವರು ಇಂಗ್ಲೆಂಡ್ನಲ್ಲಿ ಮೆರೆಯುತ್ತಿದ್ದ ಲ್ಯಾಟಿನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದವರು. ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ಬರ್ನಾರ್ಡ್ ಪಾನವ ಒಂದು ಮಾತನ್ನು ಹೇಳ್ತಾರೆ, ಎಲ್ಲಿಯವರಿಗೆ ಶೇಕ್ಸ್ಪಿಯರ್ ಬದುಕಿರುತ್ತಾನೋ ಅಲ್ಲಿಯವರಿಗೆ ಇಂಗ್ಲಿಷ್ ಬದುಕಿರುತ್ತದೆ ಮತ್ತು ಎಲ್ಲಿಯವರಿಗೆ ಇಂಗ್ಲಿಷ್ ಬದುಕಿರುತ್ತದೋ ಅಲ್ಲಿಯವರಿಗೆ ವಿಲಿಯಂ ಶೇಕ್ಸ್ಪಿಯರ್ ಬದುಕಿರುತ್ತಾನೆ. ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡ ವೆಮ್ಮೆವು ತನು ಮನ ನುಡಿ ಎಲ್ಲವೂ ಕನ್ನಡಕ್ಕೆ ಮುಡಿಪಾಗಿರಬೇಕು ಎನ್ನುವುದು ಗೋವಿಂದ ಪೈಗಳ ಆಶಯವಾಗಿದೆ. ಮೊದಲು ಕನ್ನಡ ನಾಡಿನಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಬೇಕು, ಸರ್ವತ್ರ ಶಿಕ್ಷಣ ಮಾಧ್ಯಮವಾಗಬೇಕು. ಅಂದರೆ ನಮ್ಮ ಮಾತೃಭಾಷೆಗೆ ಅದರ ಸಹಜ ಸ್ಥಾನ ಪ್ರಾಪ್ತವಾಗಿಲ್ಲ. ಹಾಗೆಯೇ ಇಂಗ್ಲಿಷ್ ಭಾಷೆಯನ್ನು ನಾವು ನೀವು ಪ್ರೀತಿಸಿ ಮಾತೃಭಾಷೆಯನ್ನು ಕಡೆಗಣಿಸುತ್ತಿದ್ದೀರಿ ಎಂದರೆ ಇಂಗ್ಲಿಷ್ ಭಾಷೆಯ ಕುರಿತು ಶುದ್ಧ ನೋಟ, ಸ್ವಾರ್ಥಪ್ರೇರಿತ ನೋಟ ಇದೆ ಎಂದಾಗುತ್ತದೆ. ಯಾವಾಗಲಾದರೂ ಒಮ್ಮೆ ಕನ್ನಡವನ್ನು ತಿರಸ್ಕರಿಸುವುದಾದರೆ ಒಮ್ಮೆ ನೀವು AR ಕೃಷ್ಣಶಾಸ್ತ್ರಿಗಳು ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿರುವ ಮಾತನ್ನು ನೆನಪಿಸಿಕೊಳ್ಳಿ. ಏನಾದರೂ ಒಂದು ದುರದೃಷ್ಟದಿಂದ ಅಂತಹ ದುರದೃಷ್ಟ ಬರದಿರಲಿ, ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕಿಲವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವೂ ಆಗಿ ಹೋಗುವುದಾದರೆ ಅದು ಹೊರದೇಶಗಳಲ್ಲಿ ಬದುಕಿರುತ್ತದ, ಬಾಳಿರುತ್ತದ? ಆದರೆ ಕನ್ನಡ ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಜನರು ಅದನ್ನು ಎತ್ತಿ ಹಿಡಿಯಲಾರರು. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಆ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಬಂಗಾಳ ಕೊಲ್ಲಿ ಇದೆ, ಗುಡಿಸಿ ಹಾಕಿಬಿಡಿ, ಇತರ ಭಾಷೆಗಳು ಒತ್ತಿಕೊಂಡು ಬರಲಿ, ಆಕ್ರಮಿಸಿಕೊಳ್ಳಲಿ ಎಂದಿದ್ದಾರೆ. ನಮ್ಮ ಪಠ್ಯಪುಸ್ತಕ ರಚನೆಕಾರರು, ಅಲ್ಲಿನ ವಿಜ್ಞಾನ ಲೇಖಕರು, ಪತ್ರಿಕಾ ಮಾಧ್ಯಮಗಳ ವರದಿಗಾರರು ಮೊದಲಾದವರು ಕನ್ನಡದಲ್ಲಿ ವಿಜ್ಞಾನ ವಿಷಯ ನಿರೂಪಿಸುವುದರ ಬಗ್ಗೆ ಪ್ರಯತ್ನ ಹೂಡಿ ಅವರು ಎದುರಿಸಿದ ಸಮಸ್ಯೆಗಳನ್ನು ಇಲ್ಲಿ ಅವಲೋಕಿಸೋಣ. ಮೊದಲನೆಯದಾಗಿ ಶಿಷ್ಟ ಪರಿಭಾಷಿಕ ಪದಗಳ ಅಭಾವ. ನಿಸರ್ಗವನ್ನು ಅರಿಯುವ ಹಾದಿಯಲ್ಲಿ ಹೊಸ ವಿದ್ಯಮಾನಗಳು ಕಂಡು ಬಂದಾಗ ಅವುಗಳಿಗೆ ಹೊಸತಾಗಿ ನಾಮಕರಣ ಮಾಡಬೇಕಾಗುತ್ತದೆ. ಉದಾಹರಣೆಗೆ ಸುನಾಮಿ ಎಂಬ ಜಪಾನಿ ಪದಕ್ಕೆ ಕನ್ನಡದಲ್ಲಿ ಸಮಾನಾಂತರ ಪದ. ಎರಡನೆಯದಾಗಿ ವಿಜ್ಞಾನದಲ್ಲಿರುವ ಕೆಲವೊಂದು ಪದಗಳು, ಉದಾಹರಣೆಗೆ ಅಟಮ್, ಮ್ಯಾಲೆಕ್ಯೂಲ್, ರೇಡಿಯೇಷನ್, ಜೀನ್ ಮುಂತಾದವು ಇದನ್ನು ಕನ್ನಡವಾಗಿಸಬೇಕೆ ಅಥವಾ ತದ್ವತ್ತಾಗಿ ಲಿಪ್ಯಂತರ ಮಾಡಿದರೆ ಸಾಕೆ? ಮೂರನೆಯದಾಗಿ ಯಾವುದೇ ಆಧುನಿಕ ವಿಜ್ಞಾನ ಸಂಶೋಧನೆಯು ಕನ್ನಡದಲ್ಲಿ ಜರುಗಿರುವುದಿಲ್ಲ, ಆದ್ದರಿಂದ ನಮ್ಮ ಭಾಷೆ ವಿಜ್ಞಾನದ ಸಂವಹನ ಭಾಷೆಯಾಗಿ ಅರಳಿರುವುದಿಲ್ಲ. ಇಂಗ್ಲಿಷ್ ಕೈಯಲ್ಲಿರುವ ಹಕ್ಕಿ, ಇದರ ಉಪಯೋಗ ಅರಿಯದೆ ಪೊದೆಯೊಳಗೆ ಅಡಗಿರಬಹುದಾದ ಕನ್ನಡ ವಿಜ್ಞಾನ ಭಾಷೆಗೆ ಶರಣಾಗುವುದು ಶುದ್ಧ ಮೂರ್ಖತೆ ಆಗಬಹುದೇ? ನಾಲ್ಕನೆಯದಾಗಿ ತೀವ್ರ ಪೈಪೋಟಿ ಯುಗದಲ್ಲಿ ಮನೆಯಲ್ಲಿ, ಅದರಲ್ಲೂ ಅಡುಗೆ ಮನೆಯಲ್ಲಿ ಮಾತ್ರ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಚಲಾವಣೆಯಲ್ಲಿರದ ಕನ್ನಡ ಭಾಷೆಯನ್ನು ಮಕ್ಕಳ ಮೇಲೆ ಹೇರಿ ಅವರನ್ನು ವಿಜ್ಞಾನ ದೂರರನ್ನಾಗಿ ಮಾಡುವುದು ಸರಿಯೇ? ಐದನೆಯದಾಗಿ ಕನ್ನಡದಲ್ಲಿ ವಿಜ್ಞಾನದ ವಿಷಯ ಕುರಿತಂತೆ ಆಕರ ಗ್ರಂಥಗಳು ಇಲ್ಲದಿರುವುದೇ ಇದಕ್ಕೆ ಕಾರಣ.

0: ಸಂಗತಿ, ಹೊಸ ಚಿಂತನೆ, ಸೂಚನೆ ಏನೇ ಬಂದರೂ ನಿರಾಕರಿಸುವುದು ಮಾನವನ ಆದಿ ಪ್ರವೃತ್ತಿ. ಹೊಸ ಬದಲಾವಣೆಗೆ ಯಾರು ಬೇಗನೆ ಒಪ್ಪಿಕೊಳ್ಳುವುದಿಲ್ಲ. ಆದರೆ ದಿನ ಕಳೆದಂತೆ ಎಲ್ಲರೂ ತಾವಾಗಿಯೇ ಹೊಸ ಬದಲಾವಣೆಗೆ ಒಗ್ಗಿಕೊಂಡು ಹೊಸ ಚಿಂತನೆಯತ್ತ ಸಾಗುತ್ತಾರೆ. ಉದಾಹರಣೆಗೆ, ನಮ್ಮ ಅಜ್ಜ ಅಜ್ಜಿಯಂದಿರಿಗೆ ಟಿವಿ ಮೊಬೈಲ್ ಬಳಕೆಯ ಬಗ್ಗೆ ಪರಿಚಯವಿರಲಿಲ್ಲ. ಆದರೆ ದಿನ ಕಳೆದಂತೆ ಅವರು ಟಿವಿ ಮೊಬೈಲ್ ಬಳಕೆಯ ಬಗ್ಗೆ ಅರಿತು ಅದನ್ನು ಅದಕ್ಕೆ ಒಗ್ಗಿಕೊಂಡು ಬಾಳುತ್ತಿದ್ದಾರೆ. ಮಾನ್ಯ ಡಿವಿಜಿಯವರು ಕಗ್ಗದಲ್ಲಿ ಹೀಗೆ ಹೇಳುತ್ತಾರೆ, ಹೊಸ ಯುಕ್ತಿ ಹಳೆ ತತ್ವದೊಡಗೂಡಿ ಧರ್ಮ ರಶ್ವಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಅಂದರೆ ಹಿಂದಿನ ವಿಜ್ಞಾನ ವಿಷಯವನ್ನು ಪ್ರಸ್ತುತ ಕಾಲದಲ್ಲಿ ವಿಜ್ಞಾನ ಲೇಖಕರು ಕೈಗೊಳ್ಳುತ್ತಿರುವ ಹೊಸ ಹೊಸ ಸಂಶೋಧನೆಯನ್ನು ಆವಿಷ್ಕಾರವನ್ನು ಹಳೆಯ ವಿಷಯಕ್ಕೆ ಬೆರೆಸಿ ತಿಳಿದುಕೊಂಡರೆ ಆಗ ವಿಷಯದ ಗುಣಮಟ್ಟ ಹೆಚ್ಚಾಗುತ್ತದೆ. ನರಸಿಂಹಯ್ಯ, ನಂಗಪುರಂ ವೆಂಕಟೇಶ ಅಯ್ಯಂಗಾರ್, ಕೋಟ ಲಕ್ಷ್ಮೀನಾರಾಯಣ ಕಾರಂತ್, ಬೆಳ್ಳಾವೆ ವೆಂಕಟನಾರಾಯಣಪ್ಪ ಮೊದಲಾದ ಶಿಕ್ಷಣ ತಜ್ಞರು ಆಧುನಿಕ ವಿಜ್ಞಾನ ವಿಷಯವನ್ನು ಮಂಡಿಸುವ ಮೂಲಕ ವಿಜ್ಞಾನ ಕಬ್ಬಿಣದ ಕಡಲೆಕಾಯಿ ಅಲ್ಲ ಎನ್ನುವುದನ್ನು ಸಾಬೀತುಪಡಿಸಿದರು. ಶ್ರೀವರಂ ಕಾರಂತ್ರವರು ಮಕ್ಕಳಿಗೋಸ್ಕರ ಬಾಲಪ್ರಪಂಚ ಮತ್ತು ವಿಜ್ಞಾನ ಪ್ರಪಂಚ ಎಂಬ ಕೃತಿಯನ್ನು ಬರೆದರು. ಕನ್ನಡ ವಿಜ್ಞಾನ ವಾಕ್ಮಯವನ್ನು ಸರಿಯಾದ ಶೈಕ್ಷಣಿಕ ಮಾರ್ಗಕ್ಕೆ ತಂದು ನಿಲ್ಲಿಸಿದ್ದ ಕೀರ್ತಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲುತ್ತದೆ. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಬುದ್ಧ ಕರ್ನಾಟಕ ಎಂಬ ತ್ರೈಮಾಸಿಕ ಸಂಚಿಕೆಯನ್ನು ಪ್ರಕಟಿಸುವ ಮೂಲಕ ವಿಜ್ಞಾನವನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ಕೆಲಸವನ್ನು ಯಶಸ್ವಿಗೊಳಿಸುತ್ತದೆ. ಪ್ರೊಫೆಸರ್ ಜಿಟಿ ನಾರಾಯಣ ರಾವ್ ಅವರು ಖಗೋಳ ವಿಜ್ಞಾನ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆದವರು. ಜಿಟಿನ ಎಂದೇ ಖ್ಯಾತಿ ಪಡೆದಿರುವ ಅವರು ಸಂಶೋಧಕರಾಗಿ, ಅಧ್ಯಾಪಕರಾಗಿ ನಾಡಿ ಶೈಕ್ಷಣಿಕ ಸಂಸ್ಥೆಗಳಿಂದ ಹೆಸರನ್ನು ಪಡೆದಿದ್ದಾರೆ. ಇವರ 29 ಲೇಖನಗಳ ಸಂಗ್ರಹವೇ ವಿಜ್ಞಾನ ವರ್ತಮಾನ ಕೃತಿಯಾಗಿರುತ್ತದೆ. 60 ಜನಪ್ರಿಯ ವಿಜ್ಞಾನ ಕೃತಿಯನ್ನು ಬರೆದಿದ್ದಾರೆ. ವಿಜ್ಞಾನ ಕರ್ನಾಟಕವೆಂಬ ನೂತನ ತ್ರೈಮಾಸಿಕದ ಸಂಪಾದಕರು ಕೂಡ ಆಗಿದ್ದಾರೆ. ಈ ಮೊದಲು ಚರ್ಚಿಸಿದಂತೆ ಸಮಸ್ತ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಬಳಿಕ ಒಂದೊಂದಾಗಿ ಪರಿಹಾರ ಮಾರ್ಗಗಳನ್ನು ಈ ರೀತಿ ಕಂಡುಕೊಳ್ಳಬಹುದು. ಅವುಗಳೆಂದರೆ, ಮೊದಲನೆಯದಾಗಿ ಯಾವುದೇ ವಿಷಯವನ್ನು ಕನ್ನಡದಲ್ಲಿ ಆಕರ್ಷಕವಾಗಿ ನಿರೂಪಿಸಬಹುದು. ಎರಡನೆಯದಾಗಿ, ನಮ್ಮ ವಿಜ್ಞಾನ ಲೇಖಕರಿಗೆ ಕನ್ನಡ ಸಾಹಿತ್ಯದ ಗಂಭೀರ ಅಧ್ಯಯನದ ಅಗತ್ಯವಿದೆ. ಮೂರನೆಯದಾಗಿ, ಕನ್ನಡ ಭಾಷೆಯನ್ನು ವಿಜ್ಞಾನದ ಭಾಷೆಯಾಗಿ ಬೆಳೆಸಬಹುದು. ಆದರೆ ನವಲೇಖಕರ ಪೀಳಿಗೆಯೇ ವಿಜ್ಞಾನದ ವಿವಿಧ ವಿಭಾಗಗಳಲ್ಲಿ ಕ್ರಿಯಾಶೀಲರಾಗಬೇಕು. ನಾಲ್ಕನೆಯದಾಗಿ, ಕನ್ನಡ ಇಂಗ್ಲಿಷ್ ವಿಜ್ಞಾನ ಶಬ್ದಕೋಶವನ್ನು ಜೆಆರ್ ಲಕ್ಷ್ಮಣ್ ರಾಯರು ಮತ್ತು ಅಡ್ಡನಾಟಕ ಕೃಷ್ಣ ಭಟ್ಟರು ಪ್ರಕಟಿಸಿದ್ದಾರೆ. ಇವುಗಳ ಸಹಾಯದಿಂದ 10ನೇ ತರಗತಿ ಮತ್ತು PUC ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಕನ್ನಡದಲ್ಲಿ ಕಲಿಯುವ ಅವಕಾಶ ದೊರೆಯುತ್ತದೆ. ಉನ್ನತ ಶಿಕ್ಷಣಗಳಲ್ಲಿ ವಿಜ್ಞಾನದ ಸಂವಹನ ಮಾಧ್ಯಮವಾಗಿ ಇದೆ ಎಂತಾದರೆ ಅನೇಕ ವಿದ್ಯಾರ್ಥಿಗಳ ಕನಸು ನನಸಾಗಲಿವೆ. ನವಕರ್ನಾಟಕ ಪ್ರಕಾಶನದವರು 2001 ವಿಜ್ಞಾನ ಪದವಿವರಣ ಕೋಶ ಎಂಬ ಪುಸ್ತಕವನ್ನು ಪ್ರಕಟಿಸುತ್ತಾರೆ. ಹಾಗೆಯೇ ಅಡ್ಡನಾಟಕ ಕೃಷ್ಣ ಭಟ್ಟರು ವಿಜ್ಞಾನ ಲೋಕ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಐದನೆಯದಾಗಿ, ಅವಶ್ಯಕತೆಗೆ ಅನುಸಾರವಾಗಿ ಕನ್ನಡದಲ್ಲಿ ಮತ್ತೆ ವಿವಿಧ ಆಕಾರ ಗ್ರಂಥಗಳು, ಕೃತಿಗಳು, ಸಹಾಯಕ ಗ್ರಂಥಗಳು ರಚನೆಯಾಗಬೇಕು. ಆರನೆಯದಾಗಿ, ವಿಜ್ಞಾನ ಸಂವಹನ ಮಾಧ್ಯಮವಾಗಿ ಕನ್ನಡವನ್ನಾಗಿ ಮಾಡುವುದರಿಂದ ಅದೆಷ್ಟೋ ವಿದ್ಯಾರ್ಥಿಗಳ ಜೀವನ ಪ್ರಕಾಶವಾಗುತ್ತದೆ. ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ನಿಘಂಟು, ಪದಕೋಶಗಳು ಕನ್ನಡದಲ್ಲಿ ದೊರೆತರೆ ವಿದ್ಯಾರ್ಥಿಗಳಿಗೆ ಸಹಾಯವಾಗುತ್ತದೆ. ಏಳನೆಯದಾಗಿ, ನಾವು ನಿತ್ಯ ಜೀವನದಲ್ಲಿ ಕನ್ನಡವನ್ನು ಬಳಸಬೇಕು. ಎಂಟನೆಯದಾಗಿ, ಹೊಸ ಸಂಶೋಧನೆ ಆವಿಷ್ಕಾರಗಳ ಮೂಲಕ ಯಾವುದೇ ಹೊಸ ವಸ್ತುಗಳು ಮಾರುಕಟ್ಟೆಗೆ ಬಂದಾಗ ಅದನ್ನು ತೆಗೆದುಕೊಳ್ಳುವ ಮೊದಲು ಅದರ ಗುಣಮಟ್ಟವನ್ನು ಅರಿತು ತೆಗೆದುಕೊಳ್ಳಲು ಮುಂದಾಗೋಣ. ಒಂಬತ್ತನೇದಾಗಿ, ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಗಳ ರಕ್ಷಣೆಗೆ ಮುಂದಾಗಬೇಕು. ಹತ್ತನೆಯದಾಗಿ, ನಮ್ಮ ಇಂದಿನ ಬದುಕಿನಲ್ಲಿ ಇಂಗ್ಲಿಷ್ ಎಷ್ಟು ಮುಖ್ಯವೋ ಕನ್ನಡವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಎಂಬುದನ್ನು ತಿಳಿಯಬೇಕು. ಹನ್ನೊಂದನೆಯದಾಗಿ, ಇಂಗ್ಲಿಷ್ ಪ್ರಪಂಚವನ್ನು ನೋಡುವ ಕಿಟಕಿಯಾದರೆ ಕನ್ನಡ ಪ್ರಪಂಚಕ್ಕೆ ಹೋಗುವ ಹೆಬ್ಬಾಗಿಲು ಆಗಿರುತ್ತದೆ. ಹನ್ನೆರಡನೆಯದಾಗಿ, ಕನ್ನಡ ಭಾಷೆಗೆ ಅದರದೇ ಆದ ಸ್ಥಾನಮಾನವನ್ನು ನೀಡಬೇಕು. ಇದುವರೆಗೆ ಪ್ರಸ್ತಾಪಿಸಿದ ಅಂಶಗಳನ್ನು ಸಾಧ್ಯಂತವಾಗಿ ಜಾರಿಗೆ ತಂದಾಗ ಅಥವಾ ಅಳವಡಿಸಿಕೊಂಡಾಗ ಕನ್ನಡ ಭಾಷೆಯು ಸಹ ವಿಶ್ವದೆತ್ತರಕ್ಕೆ ಏರಬಲ್ಲದು. ಕನ್ನಡದಲ್ಲಿ ವಿಜ್ಞಾನ ಕಲಿಯಬೇಕೆಂಬ ಹಂಬಲವುಳ್ಳವರಿಗೆ ಅವಕಾಶವಾದೀತು.
1: ಇದುವರೆಗೆ ವಿಜ್ಞಾನ ಸಂವಹನ ಮಾಧ್ಯಮವಾಗಿ ಕನ್ನಡ, ಚಂದ್ರಿಕಾ ಅವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಅತಿಕ್ ಕುಮಾರ್ ಅವರಿಂದ ಸಣ್ಣ ಕಥೆ, ಕಥೆಯ ಶೀರ್ಷಿಕೆ ಸಾವಿತ್ರಕ್ಕನ ಕಣ್ಣು.
2: ಅಲರಾಮ್ ಒಂದೇ ಸಮನೆ ಬಾರಿಸುತ್ತಿತ್ತು. ಸಾವಿತ್ರಕ್ಕನಿಗೆ ಎಚ್ಚರವಾದರೂ ಮೇಲೆದ್ದು ಕೂರುವಷ್ಟು ತ್ರಾಣವಿರಲಿಲ್ಲ. 2 ಸುಡುತ್ತಿದ್ದ ಜ್ವರ ಇವತ್ತು ವಿಪರೀತ ಅನ್ನುವಷ್ಟು ಜೋರಾಗಿತ್ತು. ಕಣ್ಣರೆಪ್ಪೆ ತೆರೆಯಲಾರದಷ್ಟು ಸುಸ್ತು. ಸಾವಿತ್ರಕ್ಕ ಅಲ್ಲಲ್ಲಿ ತೇಪೆ ಹಾಕಿದ್ದ ತಮ್ಮ ಕಂಬಳಿಯನ್ನು

ಮೈಪೂರ್ತಿ ಹೊದ್ದುಕೊಂಡು ನಡುಗುತ್ತಾ ಮಲಗಿಕೊಂಡರು. ಈಗ ಗಂಟೆ 5:30 ತೋರಿಸುತ್ತಿತ್ತು. ಅಲಾರಾಂ ಮತ್ತೊಮ್ಮೆ ಬಡಿದುಕೊಳ್ಳಲಾರಂಭಿಸಿತ್ತು. ಸಾವಿತ್ರಕ್ಕನಿಗೆ ಮತ್ತೊಮ್ಮೆ ಎಚ್ಚರವಾಗಿತ್ತು. 10 ನಿಮಿಷಗಳ ಆ ನಿದ್ದೆ 2 ದಿನಗಳಿಂದ ಕಾಡುತ್ತಿದ್ದ ಜ್ವರವನ್ನು ಪೂರ್ತಿ ವಾಸಿ ಮಾಡಿತೇನೋ ಎಂಬಂತೆ ಅವಳು ಚಾಪೆಯಿಂದ ಮೇಲೆದ್ದಳು. ಚಾಪೆ ಮಡಚಿಟ್ಟು ಪಕ್ಕದಲ್ಲಿದ್ದ ನೀರಿನ ಬಾಟಲ್ ಮತ್ತು ಮಾತ್ರೆಗಳ ಪೊಟ್ಟಣವನ್ನು ತೆಗೆದು ಅಲ್ಲಿದ್ದ ಟೇಬಲ್ ಮೇಲಿಟ್ಟರು. ಚಳಿ ತಡೆಯಲಾಗದೆ ತನ್ನ ಸೀರೆಯ ಮೇಲೆ ಮಗನ ಹಳೆಯ ಟೀಶರ್ಟ್ ಒಂದನ್ನು ತೊಟ್ಟುಕೊಂಡು ಅದರ ಮೇಲೆ ಉಣ್ಣೆಯ ಸ್ವೆಟರ್ ತೊಟ್ಟುಕೊಂಡಳು. ನಿಧಾನವಾಗಿ ಹೆಜ್ಜೆಗಳನ್ನು ಹಾಕುತ್ತಾ ಅಡುಗೆ ಕೋಣೆಯತ್ತ ಹೋದಳು. ನಿನ್ನೆ ಉಳಿದಿದ್ದ ತಂಗಳನ್ನಕ್ಕೆ ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ಬೆಳಗಿನ ಗಂಜಿಯನ್ನು ಕುದಿಯಲಿಟ್ಟ ಸಾವಿತ್ರಕ್ಕ ಮತ್ತೊಂದು ಒಲೆಯಲ್ಲಿ ಹಾಲು ಬೆರೆಸದ ಕಪ್ಪು ಚಹಾ ಕುದಿಸೋಕೆ ಇಟ್ಟಳು. ಒಲೆಯ ಎದುರು ಸ್ವಲ್ಪ ಬೆಚ್ಚಗೆನಿಸಿತ್ತು. ಅದರ ಎದುರು ಎರಡೂ ಕೈಗಳನ್ನು ಚಾಚಿ ಒಂದಕ್ಕೊಂದು ಉಜ್ಜಿಕೊಂಡು ಮುಖ ಸವರಿಕೊಂಡಳು ಸಾವಿತ್ರಕ್ಕ. ಜ್ವರ ಏರುತ್ತಿತ್ತು, ಆದರೂ ನಿನ್ನೆಯಷ್ಟಿಲ್ಲ ಅಂತ ಹಣೆ ಮುಟ್ಟಿಕೊಂಡು ತನಗೆ ತಾನೇ ಸಮಾಧಾನ ಹೇಳಿಕೊಂಡಳು ಸಾವಿತ್ರಕ್ಕ. ಗಂಜಿಯನ್ನಿಳಿಸಿದ ಸಾವಿತ್ರಕ್ಕ 3 ಸೌಟು ಗಂಜಿಯನ್ನು ಒಂದು ಬಟ್ಟಲಿಗೆ ಬಡಿಸಿಕೊಂಡಳು. ಈರುಳ್ಳಿ ನೆಂಚಿಕೊಂಡು ಬಿಸಿ ಬಿಸಿ ಗಂಜಿಯನ್ನು ಕುಡಿದು ಕೂತಾಗ ಜ್ವರದ ಪ್ರಭಾವ ಸ್ವಲ್ಪ ಕಡಿಮೆಯಾಗಿ ಮೈಕೈಗೆ ತ್ರಾಣ ಬಂದಂತಾಯಿತು. ಕೆಲಸಕ್ಕೆ ತಡವಾಗುತ್ತಿದೆ. ಸಾವಿತ್ರಕ್ಕ ಎದ್ದು ಹೊರಡಲನು ಆದಳು. ಈಚೆ ಕೋಣೆಯಲ್ಲಿ ಮಗ ಕಂಬಳಿ ಹೊದ್ದುಕೊಂಡು ಬೆಚ್ಚಗೆ ಮಲಗಿದ್ದ. ಅವನ ತಲೆ ಸವರಿದಳು. ಅವನು ಪುಸ್ತಕ ತಗೊಳ್ಳೋದಿದೆ ಅಂತ ನಿನ್ನೆ 50 ರೂಪಾಯಿ ಕೇಳಿದ್ದ. ಸಾವಿತ್ರಕ್ಕ ರವಿಕೆಯೊಳಗಿದ್ದ ತನ್ನ ಪರ್ಸು ಹೊರತೆಗೆದಳು. 10ರ 4 ನೋಟುಗಳು ಮತ್ತು 5ರ 1 ಪಾವಲಿ ಜೊತೆಗೆ 11 ರೂಪಾಯಿಗಳ 5 ಪಾವಲಿಗಳನ್ನು ಎಣಿಸಿ ದಿಮ್ಮಿನ ಪಕ್ಕ ಇಟ್ಟಳು. ಗೋಡೆಯಲ್ಲಿದ್ದ ದೇವರಿಗೆ ದೀಪ ಹಚ್ಚಿಟ್ಟು ಪಕ್ಕದಲ್ಲಿದ್ದ ಗಂಡನ ಫೋಟೋ ಎದುರು ಊದಿನ ಕಡ್ಡಿ ಹಚ್ಚಿಟ್ಟಳು. ಅದಕ್ಕೂ ಮುನ್ನ ನಿನ್ನೆ ಫೋಟೋಗೆ ಇರಿಸಿದ್ದ ದಾಸವಾಳದ ಮುದುಡಿದ್ದ ಹೂಗಳನ್ನು ತೆಗೆದಿಟ್ಟು ತನ್ನ ಕೈತೋಟದಲ್ಲಿ ಇವತ್ತು ಅರಳಿದ್ದ ದಾಸವಾಳದ ಹೂಗಳನ್ನು ಕಿತ್ತು ತಂದು ದೇವರ ಫೋಟೋಗೆ 2 ಮತ್ತು ತನ್ನ ಗಂಡನ ಫೋಟೋಗೆ 1 ಹೂ ಮುಡಿಸಿದಳು. ಅಷ್ಟರಲ್ಲೇ ಅವಳಿಗೆ ವಿಪರೀತ ಸುಸ್ತಾದಂತೆನಿಸಿತು. ಬಣ್ಣ ಮಾಸಿದ್ದ ತನ್ನ ಸೀರೆಯ ಸೆರಗಿನಿಂದ ಹಣೆ ಒರೆಸಿಕೊಂಡಳು. ಅಯ್ಯೋ, ಅದೇನೋ ನೆನಪಾಗಿ ಸಾವಿತ್ರಕ್ಕ ಅಡುಗೆ ಮನೆಯತ್ತ ಓಡಿದಳು. ಮತ್ತೊಂದು ಒಲೆಯಲ್ಲಿರಿಸಿದ್ದ ಕಪ್ಪು ಚಹಾ ಇನ್ನೂ ಕುದಿಯುತ್ತಲೇ ಇತ್ತು. ಅವಸರವಸರವಾಗಿ ತನ್ನ ಸೀರೆಯ ಸೆರಗಲ್ಲೇ ಪಾತ್ರೆಯ ಅಂಚನ್ನು ಹಿಡಿದು ಕೆಳಗಿಳಿಸಿದಳು. ಆದರೂ ಅವಳ ಬೆರಳೊಂದು ಸುಡುತ್ತಿದ್ದ ಪಾತ್ರೆಗೆ ತಾಗಿ ಬೊಕ್ಕೆ ಎದ್ದಿತು. ಸಾವಿತ್ರಕ್ಕ ನೋವಿನಲ್ಲಿ ಆ ಬೆರಳನ್ನು ಬಾಯಿಗೆ ಹಾಕಿ ಚೀಪಿಕೊಂಡಳು. ಅರ್ಧ ಲೋಟ ಚಹಾವನ್ನು ತನಗಾಗಿ ಸುರಿದಿಟ್ಟುಕೊಂಡು ಉಳಿದ ಚಹಾವನ್ನು ಮಗನಿಗಾಗಿ ಥರಮಾಸಿನಲ್ಲಿ ತುಂಬಿಟ್ಟಳು. ಹೊರಬಂದು ಮಲಗಿದ್ದ ಮಗನತ್ತ ಒಮ್ಮೆ ನೋಡಿ ಮುಗುಳ್ನಕ್ಕೂ ಮನೆಯ ಬಾಗಿಲೆಳೆದುಕೊಂಡು ಮನೆಯಿಂದ ಹೊರಬಿದ್ದಾಗ ಗಂಟೆ 6 ಆಗಿತ್ತು. ನಿನ್ನೆ ಮಳೆ ಬಂದಿದ್ದ ಕಾರಣ ಇನ್ನೂ ಮೋಡ ಕವಿದಿತ್ತು. ಚುಮು ಚುಮು ಚಳಿಯಿತ್ತು. ಸಾವಿತ್ರಕ್ಕ ಎರಡೂ ಕೈಗಳನ್ನು ಬಿಗಿಯಾಗಿ ಕಟ್ಟಿಕೊಂಡು ನಡುಗುತ್ತಾ ಹೆಜ್ಜೆ ಹಾಕಲಾರಂಭಿಸಿದಳು. ಸ್ವಲ್ಪ ದೂರ ಕಾಲೆಳೆದುಕೊಂಡು ನಡೆದ ನಂತರ ಶಕ್ತಿಯೆಲ್ಲ ಕರಗಿದಂತಾಗಿ ಅಲ್ಲೇ ಇದ್ದ ಗೋಡೆಗೊರಗಿ ಏದುಸಿರು ಬಿಡಲಾರಂಭಿಸಿದಳು. ಏನೋ ಸದ್ದು ಕೇಳಿಸಿದಂತಾಗಿ ಪ್ರದೀಪನಿಗೆ ಎಚ್ಚರವಾಗಿತ್ತು. ತಡಬಡಿಸಿಕೊಂಡು ಮೇಲೆದ್ದು ಕೂತ. ಮೊಬೈಲ್ ನೋಡಿಕೊಂಡಾಗ ಗಂಟೆ ಇನ್ನೂ 6:45 ತೋರಿಸುತ್ತಿತ್ತು. ಥೂ, ನಿದ್ದೆಯೆಲ್ಲ ಹಾಳಾಯಿತು ಅಂತ ಯಾರಿಗೋ ಬೈದುಕೊಂಡು ಮತ್ತೊಮ್ಮೆ ಕಂಬಳಿ ಹೊದ್ದುಕೊಂಡು ಹಾಸಿಗೆ ಮೇಲೆ ಬಿದ್ದುಕೊಂಡ. ನಿನ್ನೆ ಸಂಜೆ ಎಲ್ಲ ಪಾತ್ರೆಗಳನ್ನು ತಿಕ್ಕಿಟ್ಟಿದ್ದರೂ ಬೆಳಗಾಗುವಷ್ಟರಲ್ಲಿ ಅಷ್ಟೇ ಪಾತ್ರೆಗಳು ಬಿದ್ದಿದ್ದವು. ನೀರಿನ ಬಕೆಟ್ಟಿಗೆ ಕೈ ಹಾಕಿದ ಸಾವಿತ್ರಕ್ಕ ಆ ಥಂಡಿಯನ್ನು ತಾಳಲಾರದೆ ಕೂಡಲೇ ಮೇಲೆಳೆದುಕೊಂಡಳು. ಕೈಗಳು ವಿಪರೀತ ನಡುಗುತ್ತಿದ್ದವು. ಸುಧಾರಿಸಿಕೊಂಡು ಒಂದೊಂದೇ ಪಾತ್ರೆಗಳನ್ನು ತಿಕ್ಕಲಾರಂಭಿಸಿದಳು. ಬೇಗ ಬೇಗ ತೊಳೆದಿಡು, ಬಟ್ಟೆ ಒಗೆದು ಹಾಕಿ ನೆಲವರೆಸೋದಿದೆ. ಒಳಗಿನಿಂದ ಯಜಮಾನಿ ಮೀನಾಕ್ಷಮ್ಮನ ಕೂಗು ಕೇಳಿಸಿತ್ತು. ಸರಿಯಮ್ಮ ಅಂತ ಸಾವಿತ್ರಿ ತನ್ನ ಮುಂಗೈಯಿಂದ ಹಣೆ ಮೇಲೆ ಬಿದ್ದಿದ್ದ ಕೂದಲು ಸರಿಪಡಿಸಿಕೊಂಡಳು. ಕೈಗೆ ಮೆತ್ತಿಕೊಂಡಿದ್ದ ಮಸಿ ಸ್ವಲ್ಪ ಹಣೆಗೂ ಮೆತ್ತಿಕೊಂಡಿತ್ತು. ಪಾತ್ರೆ ತೊಳೆದಿಟ್ಟು ಬಟ್ಟೆ ಒಗೆದಿಟ್ಟು ಒಳಹೋದ ಸಾವಿತ್ರಕ್ಕ ನೆಲವರೆಸುವ ಕೋಲು ತೆಗೆದುಕೊಂಡಳು. ಬಕೆಟ್ ನೀರಿಗೆ ಫಿನಾಯಿಲ್ ಬೆರೆಸಿ ಅದರಲ್ಲಿ ಕೋಲನ್ನು ಅದ್ದಿ ನೆಲವರೆಸಲಾರಂಭಿಸಿದಳು. ಶಕ್ತಿ ಇರಲಿಲ್ಲ, ಆದರೂ ಇದ್ದ ಬಲವನ್ನೆಲ್ಲ ಒಂದುಗೂಡಿಸಿ ನೆಲವರೆಸುತ್ತಾ ಅದೇನೋ ಯೋಚನೆಗೆ ಬಿದ್ದಳು. ಅವರಿದ್ದಿದ್ದರೆ ಇಷ್ಟು ಹೊತ್ತಿಗೆ ನಾವು ಕೂಡ ದೊಡ್ಡ ಮನೆಯಲ್ಲಿರುತ್ತಿದ್ದೆವು. ಎಷ್ಟೆಲ್ಲ ಕನಸು ಕಂಡಿದ್ದರು ಅವರು. ಒಂದೊಳ್ಳೆ ಮನೆ ಕಟ್ಟಬೇಕು, ಒಬ್ಬನೇ ಮಗನನ್ನು ಚೆನ್ನಾಗಿ ಓದಿಸಬೇಕು, ಹಣ ಕೂಡಿಟ್ಟು ವರ್ಷಕ್ಕೊಂದಾದರೂ ಪ್ರವಾಸ ಹೋಗಬೇಕು. ಹೀಗೆ ಅವರು ಯಾವತ್ತೂ ದುಂದುವೆಚ್ಚ ಮಾಡಿದವರಲ್ಲ. ಯಾವತ್ತಿಗೂ ಬರೀ ತನ್ನ ಕುಟುಂಬದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದರು. ಸಾಲ ಮಾಡಿ ಒಂದು ಜಾಗ ಕೊಂಡು

ಅಲ್ಲಿ ಕೆಲಸವನ್ನೂ ಶುರು ಮಾಡಿದ್ದರು. ಅವರ ಕನಸಿನ ಮನೆ ದಿನ ದಿನಕ್ಕೂ ಮೇಲಿರುತ್ತಿತ್ತು. ಆದರೆ ಅದೊಂದು ದಿನ ಗೋಡೆಗೆ ನೀರು ಕೊಡಲೆಂದು ಹೋದವರು ಮರಳಿ ಬರಲೇ ಇಲ್ಲ. ಅವರ ಕನಸಿನ ಮನೆಯ ಅರ್ಧ ಮೇಲೇರಿದ್ದ ಗೋಡೆ ಕುಸಿದು ಅವರ ಮೇಲೆ ಬಿತ್ತು. ಆಮೇಲೆ ಅವರು ಮೇಲೇಳಲೇ ಇಲ್ಲ. ಒಂದು ದಿನ ಆಸ್ಪತ್ರೆಯಲ್ಲಿ ನರಳಾಡಿ ಎಲ್ಲವನ್ನೂ ಬಿಟ್ಟು ಹೊರಟರು. ಅವರ ಕನಸುಗಳ ಮೇಲಾಗಿದ್ದ ಸಾಲವನ್ನು ತೀರಿಸೋಕೆ ಅರ್ಧ ಕಟ್ಟಲ್ಪಟ್ಟಿದ್ದ ಅವರ ಕನಸಿನ ಮನೆಯನ್ನೇ ಮಾರಬೇಕಾಯಿತು. ಏನು ಯೋಚನೆ ಮಾಡ್ತಾ ಇದ್ದೀಯಾ? ಮೀನಾಕ್ಷಮ್ಮನ ದನಿ ಕೇಳಿ ಬೆಚ್ಚಿಬಿದ್ದ ಸಾವಿತ್ರಕ್ಕ ಸುಧಾರಿಸಿಕೊಂಡು ಮತ್ತೆ ತನ್ನ ಕೆಲಸ ಮುಂದುವರೆಸಿದಳು. ಆದರೆ ಅವಳ ಯೋಚನೆಗಳು ಇನ್ನೂ ಮುಂದುವರಿದೇ ಇದ್ದವು. ಎಷ್ಟೊಂದು ಬೇಗ ಬದಲಾಗಿ ಬಿಡುತ್ತೆ ಬದುಕು. ಬಾಲ್ಯದಿಂದಲೂ ಬಡತನ, ನಾಲ್ಕು ಹೆಣ್ಣು ಮಕ್ಕಳು, ನಾವಿದ್ದ ಸ್ಥಿತಿಗೆ ಇವರು ನನ್ನನ್ನು ಮದುವೆಯಾಗೋಕೆ ಒಪ್ಪಿದ್ದೇ ದೊಡ್ಡದು. ಮನೆಯವರನ್ನೆಲ್ಲ ಎದುರು ಹಾಕಿಕೊಂಡು ನನ್ನನ್ನು ಮದುವೆಯಾದರು. ಆ ಕೋಪಕ್ಕೆ ಮನೆ ಬಿಟ್ಟು ಬರಬೇಕಾಯಿತು. ಆದರೂ ಎದೆಗುಂದಲಿಲ್ಲ. ಪ್ರಪಂಚದಲ್ಲಿದ್ದ ಎಲ್ಲ ಪ್ರೀತಿಯನ್ನು ನನಗೆ ನೀಡಿದರು. ಆ ಪ್ರೀತಿಯ ಸಂಕೇತವೇ ಪ್ರದೀಪ. ಸ್ವರ್ಗವೆನಿಸಿತ್ತು ಬದುಕು. ಆದರೆ ಆ ಸ್ವರ್ಗ ನಾಲ್ಕೇ ವರ್ಷಕ್ಕೆ ಸ್ವರ್ಗ ಸೇರಿಕೊಂಡಿತ್ತು. ಸಾವಿತ್ರಕ್ಕ ಕಣ್ಣೊರೆಸಿಕೊಂಡಳು. ಎಲ್ಲ ಕೆಲಸ ಮುಗಿಸಿ ಹೊರಟಾಗ ಗಂಟೆ ಎಂಟಾಗಿತ್ತು. ಬರ್ತೀನಮ್ಮ ಅಂತ ಮೀನಾಕ್ಷಮ್ಮನ ಬಳಿ ಹೇಳಿ ಹೊರಟು ನಿಂತಳು ಸಾವಿತ್ರಕ್ಕ. ಮೀನಾಕ್ಷಮ್ಮ ಅವಳ ಕೈಗೆ 100ರ 2 ನೋಟುಗಳನ್ನು ಕೊಟ್ಟು, ಮದ್ದಿಗೆ ಹೋಗು, ನಾಳೆ ಬರೋದು ಬೇಡ, ನಾನು ಸುಧಾರಿಸ್ತೀನಿ ಅಂತಂದರು. ಅವರತ್ತ ಒಂದು ಕೃತಜ್ಞತೆಯ ನಗುಬೀರದ ಸಾವಿತ್ರಕ್ಕ ಹೊರಬಿದ್ದಳು. 200ರಲ್ಲಿ 100ನ್ನು ಉಳಿಸಿಕೊಂಡು ಇವತ್ತು ಕೋಳಿ ಸಾರು ಮಾಡಬೇಕು, ಪ್ರದೀಪನಿಗೆ ಇಷ್ಟ ಅಂದುಕೊಂಡು ಮುಂದಿನ ಮನೆಗೆ ಮುಸುರೆ ತಿಕ್ಕಲು ಹೊರಟಳು. ಪ್ರದೀಪನಿಗೆ ನಿದ್ದೆ ಸಾಕಾಗಿ ಮೇಲೆದ್ದು ಕೂತ. ಎರಡೂ ತೋಳುಗಳನ್ನು ಚಾಚಿ ಲಟಿಕೆ ಮುರಿದುಕೊಂಡ. ತಲೆದಿಮ್ಮಿನ ಪಕ್ಕ ಇದ್ದ ನೋಟುಗಳನ್ನು ನೋಡಿ ಅವನ ಮುಖವರಳಿತ್ತು. ಆದರೂ ಚಿಲ್ಲರೆ ನಾಣ್ಯಗಳನ್ನು ಕಂಡು ಮುಖ ಸಿಂಡರಿಸಿಕೊಂಡ. ಅಮ್ಮನಿಗೆ ಅರ್ಥ ಆಗಲ್ಲ, ಚಿಲ್ಲರೆ ಕಾಸು ಕೊಟ್ಟು ತನ್ನ ಮರ್ಯಾದೆ ತೆಗಿತಾಳೆ, ಗೆಳೆಯರೆಲ್ಲ ಇದನ್ನು ನೋಡಿ ನಗ್ತಾರೆ ಅಂತ ಅಮ್ಮನಿಗೆ ಬೈದ. ಹಲ್ಲುಜ್ಜಿ ಮುಖ ತೊಳೆದುಕೊಂಡ ಪ್ರದೀಪ ಅಡುಗೆ ಕೋಣೆಯತ್ತ ಹೋದ. ಅದೇ ಹಳೆ ತಂಗಳಣ್ಣ, ಕಪ್ಪು ಚಾ ಯಾವನ್ ಕುಡಿತಾನೆ? ಒಂದು ಹಾಲು ತರೋಕಾದ್ರೂ ಆಗಲ್ವಾ? ಪ್ರದೀಪ ಥರಮಾಸಿನಲ್ಲಿದ್ದ ಅಷ್ಟೂ ಚಹಾವನ್ನು ಹೊರಕ್ಕೆ ಚೆಲ್ಲಿದ. ಅಮ್ಮ ಒಗೆದು ಹಾಕಿದ್ದ ಅಂಗಿಗೆ ತಾನೇ ಇಸ್ತ್ರಿ ಮಾಡಿಕೊಳ್ಳಬೇಕು ಅನ್ನೋದನ್ನು ನೆನೆಸಿಕೊಂಡಾಗ ಪ್ರದೀಪನಿಗೆ ಮತ್ತೊಮ್ಮೆ ಸಿಟ್ಟು ಬಂತು. ಇವರಿಗೆ ಇಸ್ತ್ರಿ ಹಾಕೋಕೇನು ಸಂಕಟ? ಅಮ್ಮನಿಗೆ ಬೈಯೋದಂದ್ರೆ ಪ್ರದೀಪನಿಗೆ ಅದೇನೋ ಖುಷಿ. ಕಷ್ಟಪಟ್ಟು ಇಸ್ತ್ರಿ ಹಾಕಿ ಬೆವರಿಳಿಸಿಕೊಂಡ ಪ್ರದೀಪ ಜೀನ್ಸು ಪ್ಯಾಂಟು ತೊಟ್ಟುಕೊಂಡು ತಲೆಗೆ ಜೆಲ್ ಹಾಕಿ ಬಾಚಿಕೊಂಡ. ಅದ್ಯಾವುದೋ ಕ್ರೀಮನ್ನು ಮುಖಕ್ಕೆ ಬಳಿದುಕೊಂಡು ಚೆನ್ನಾಗಿ ಕಾಣ್ತಿದ್ದೀನಾ ಅಂತ ಒಮ್ಮೆ ಕನ್ನಡಿ ನೋಡಿಕೊಂಡು ಮನೆಯಿಂದ ಹೊರಬಿದ್ದ. ಸಾವಿತ್ರಕ್ಕ ಸರಕಾರಿ ಆಸ್ಪತ್ರೆಯ ಬೆಡ್ಡಿನ ಮೇಲೆ ಮಲಗಿದ್ದಳು. ಕೈಗೆ ಗ್ಲೂಕೋಸ್ ಸೂಜಿ ಚುಚ್ಚಿದ್ದರು. ಸರಿಯಾಗಿ ಚುಚ್ಚಿರಲಿಲ್ಲ ಅಂತ ಕಾಣಿಸುತ್ತೆ. ಆ ಭಾಗದಲ್ಲಿ ಸಣ್ಣಗೆ ನೋವು ಶುರುವಾಗಿತ್ತು. ಮೀನಾಕ್ಷಮ್ಮನ ಮನೆಯಿಂದ ಹೊರಬಿದ್ದಾಗ ಸಾವಿತ್ರಕ್ಕ ಹುಷಾರಾಗೇ ಇದ್ದಳು. ಆದರೆ ಮತ್ತೊಂದು ಮನೆಗೆ ಹೋಗಿ ಪಾತ್ರೆ ತೊಳೆದು ಬಟ್ಟೆ ಒಗೆಯುವಾಗ ಏಕೋ ತಲೆಸುತ್ತಿ ಬಂದಂತಾಗಿತ್ತು. ಸ್ವಲ್ಪ ನೀರು ಕುಡಿದು ಸುಧಾರಿಸಿಕೊಂಡು ಮತ್ತೆ ಕೆಲಸ ಮುಂದುವರಿಸಿದ್ದಳು. ಆದರೆ ಬರುಬರುತ್ತಾ ತಲೆಸುತ್ತುವುದು ಜಾಸ್ತಿಯಾಗಿ ತಲೆ ತಿರುಗಿ ಬಿದ್ದಿದ್ದಳು. ಅವಳ ಮೈ ಸುಡುತ್ತಿದ್ದ ರೀತಿಯನ್ನು ಕಂಡು ದಂಗಾದ ಮನೆಯವರು ಅವಳನ್ನು ಆಸ್ಪತ್ರೆಗೆ ಸೇರಿಸಿ ಹೋಗಿದ್ದರು. ಮನೆಯವರು ಯಾರಾದರೂ ಇದ್ದಾರಾ ಅಂತ ಡಾಕ್ಟರ್ ಕೇಳಿದಾಗ ಸಾವಿತ್ರಕ್ಕನಿಗೆ ಏನು ಹೇಳಬೇಕೆಂದೇ ತೋಚಲಿಲ್ಲ. ಅವಳಿಗೆ ತನ್ನ ಮಗನ ಹೊರತಾಗಿ ಬೇರಾರೂ ಇರಲಿಲ್ಲ. ಅವನಿಗೆ ತಿಳಿಸೋಣ ಅಂದರೆ ಅವನ ನಂಬರ್ ಕೂಡ ಅವಳಿಗೆ ಗೊತ್ತಿರಲಿಲ್ಲ. ಡಾಕ್ಟರ್ ಕೊಟ್ಟ ಇಂಜೆಕ್ಷನ್ನಿನ ಪರಿಣಾಮ ಜ್ವರ ತುಸು ಇಳಿದಿತ್ತು. ಗ್ಲೂಕೋಸ್ ದೇಹ ಸೇರಿದ ಪರಿಣಾಮ ಸ್ವಲ್ಪ ತ್ರಾಣ ಬಂದಿತ್ತು. ಹಾಸಿಗೆ ಮೇಲೆ ಎದ್ದು ಕೂತ ಸಾವಿತ್ರಕ್ಕ ಬೆವತು ಹೋಗಿದ್ದಳು. ಅವಳ ಹಣೆಯಲ್ಲಿದ್ದ ಮಸಿ ಕೂಡ ಬೆವರಿನ ಜೊತೆ ಇಳಿದು ಹೋಗಿತ್ತು. ಈಗ ಹೇಗಿದೆ? ಎಲ್ಲ ರೋಗಿಗಳನ್ನು ವಿಚಾರಿಸಿಕೊಂಡು ಬಂದ ಆ ಯುವ ಡಾಕ್ಟರ್ ನಗುಮುಖದಿಂದ ಪ್ರಶ್ನಿಸಿದ. ಪರವಾಗಿಲ್ಲ ಡಾಕ್ಟರ್, ಹುಷಾರಿದ್ದೀನಿ ಅಂತಂದಳು. ಹಾಂ, ಕೆಲಸಕ್ಕೆಲ್ಲ ಹೋಗಬೇಡಿ, ಇನ್ನೂ 3-4 ದಿನ ರೆಸ್ಟ್ ಮಾಡಿ. ನಿಮ್ಮ ಯಜಮಾನರು ಆಸ್ಪತ್ರೆಗೆ ಸೇರಿಸಿ ಹೋದ್ರಲ್ಲ, ಅವರ ಬಳಿ ಹೇಳಿದ್ದೀನಿ, ನಿಮಗೆ ರೆಸ್ಟ್ ಬೇಕು. ಈ ಮಾತ್ರೆ ತಗೊಳ್ಳಿ, ಚೆನ್ನಾಗಿ ಊಟ ಮಾಡಿ, ನಿಮ್ಮನ್ನು ಡಿಸ್ಚಾರ್ಜ್ ಮಾಡಬಹುದು ಅಂತ ಡಾಕ್ಟರ್ ಮುಗುಳ್ನಕ್ಕಾಗ ಸಾವಿತ್ರಕ್ಕನಿಗೆ ತನ್ನ ಮಗ ನೆನಪಾದ. ನನ್ನ ಮಗಂದು ಕಲ್ತಾದ ಮೇಲೆ ಹೀಗೆ ದೊಡ್ಡ ಮನುಷ್ಯ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಅಪ್ಪನ ಕನಸನ್ನು ನಿಜ ಮಾಡ್ತಾನೆ, ದೊಡ್ಡ ಮನೆ ಕಟ್ತಾನೆ, ತುಂಬ ದೊಡ್ಡ ಮನೆ ಕಟ್ತಾನೆ. ಆಮೇಲೆ ನಮ್ಮ ಕಷ್ಟ ಎಲ್ಲ ನಿವಾರಣೆಯಾಗುತ್ತೆ, ನಾವು ಖುಷಿಯಾಗಿ ಬದುಕಬಹುದು, ನಾನು, ನನ್ನ ಮಗ, ಸೊಸೆ, ದೊಡ್ಡ ಮನೆ,

0: ಆಮೇಲೆ ಈ ಕೆಲಸ ಎಲ್ಲ ಮಾಡಬೇಕಂತಿಲ್ಲ. ನನ್ನ ಮಗ ನನ್ನನ್ನು ಚೆನ್ನಾಗಿ ನೋಡ್ಕೋತಾನೆ ಈ ಡಾಕ್ಟರ್ ಥರ. ಸಾವಿತ್ರಕ್ಕನ ತುಟಿ ಅವಳಿಗೆ ಅರಿವಿಲ್ಲದಂತೆ ಅರಳಿತ್ತು. ಕ್ಲಾಸಿನಲ್ಲಿ ಕೂತಿದ್ದ ಪ್ರದೀಪನಿಗೆ ಅದೇಕೋ ತೂಕಡಿಕೆ ಶುರುವಾಗಿತ್ತು. ಅಬ್ಬ, ಏನು ತಲೆ ತಿಂತಾರೋ ಏನೋ ಅಂತ ಮೇಷ್ಟ್ರಿಗೆ ಬೈಯಲಾರಂಭಿಸಿದ್ದ. ಮೇಷ್ಟ್ರು ಏನು ಹೇಳ್ತಾರೆ ಅನ್ನೋದೇ ಅವನಿಗೆ ಅರ್ಥವಾಗಲಿಲ್ಲ. ತನ್ನ ನೋಟ್ ಪುಸ್ತಕದಲ್ಲಿ ಅದೇನೋ ಗೀಚುತ್ತಾ ಕುಳಿತ. ಗೀಚುತ್ತಲೇ ತೂಕಡಿಸಲಾರಂಭಿಸಿದ. ತೂಕಡಿಸುತ್ತಾ ತೂಕಡಿಸುತ್ತಾ ನಿದ್ದೆ ಹೋದ. ಅವನು ನಿದ್ದೆಯಿಂದೆದ್ದಾಗ ಅಷ್ಟು ಹೊತ್ತು ತಲೆ ತಿಂತಾ ಇದ್ದ ಮೇಷ್ಟ್ರು ಕ್ಲಾಸಿನಿಂದ ಹೊರಹೋಗಿದ್ದರು. ಪಕ್ಕದಲ್ಲಿ ಕೂತಿದ್ದ ಗೆಳೆಯ ಪ್ರದೀಪನತ್ತ ನೋಡಿ ಅದೇನೋ ಸನ್ನೆ ಮಾಡಿದ. ಮರುಕ್ಷಣ ಇಬ್ಬರೂ ಮೇಲೆದ್ದು ತಮ್ಮ ಬ್ಯಾಗುಗಳನ್ನು ಹೆಗಲೇರಿಸಿಕೊಂಡು ಕ್ಲಾಸಿನಿಂದ ಹೊರಬಿದ್ದರು. ಸಾವಿತ್ರಕ್ಕ ಎದ್ದಾಗ ಸಂಜೆ 3 ಗಂಟೆಯಾಗಿತ್ತು. ಡಾಕ್ಟರ್ ಕೊಟ್ಟ ಸೂಜಿಯ ಪರಿಣಾಮವೂ ಏನು. ಮಧ್ಯಾಹ್ನ ಬಂದು ಮಲಗಿದವಳಿಗೆ ಗಡದ್ದು ನಿದ್ದೆ ಬಂದಿತ್ತು. ಮೈಕೈ ಮುಟ್ಟಿ ನೋಡಿಕೊಂಡಳು. ಜ್ವರ ಇಳಿದಿತ್ತು. ಸಮಾಧಾನವಾಯಿತು. ಮೇಲೆದ್ದು ಅಡಿಗೆ ಕೋಣೆಯತ್ತ ನಡೆದಳು. ಬೆಳಗಿನ ಗಂಜಿ ಹಾಗೆಯೇ ಉಳಿದುಕೊಂಡಿತ್ತು. ಅಯ್ಯೋ, ಮಗ ಇವತ್ತು ಕೂಡ ಹಸಿತುಕೊಂಡೇ ಹೋಗಿದ್ದಾನೆ ಅನ್ನೋದನ್ನು ನೆನೆಸಿಕೊಂಡಾಗ ಸಾವಿತ್ರಕ್ಕನಿಗೆ ಕರುಳು ಕಿವಿಚಿದಂತಾಗಿತ್ತು. ಅದೇ ಅನ್ನವನ್ನು ಒಲೆಯ ಮೇಲಿಟ್ಟು ಬಿಸಿ ಮಾಡಿ ತಟ್ಟೆಗೆ ಸುರುವಿಕೊಂಡು ಗಂಜಿ ಕುಡಿದಳು. ಆ ವೈದ್ಯ ಕೊಟ್ಟಿದ್ದ ಮಾತ್ರೆ ನುಂಗಿ ಗೋಡೆಗೊರಗಿ ಕಣ್ಣು ಮುಚ್ಚಿದಳು. ಪ್ರದೀಪ ತನ್ನ ಗೆಳೆಯರೊಡನೆ ಕೂತು ಟೀ ಕುಡಿಯುತ್ತಿದ್ದ. ಇಡೀ ದಿನ ತಿರುಗಿ ತಿರುಗಿ ಅವನಿಗೆ ವಿಪರೀತ ಸುಸ್ತಾಗಿತ್ತು. ಅಬ್ಬ, ಚೆನ್ನಾಗಿತ್ತು. ಕ್ಲಾಸಿನಿಂದ ಹೊರಬಿದ್ದದ್ದು, ನದಿಗೆ ಈಜಾಡಲು ಹೋಗಿದ್ದು, ಯಾವುದೋ ಮನೆಯಿಂದ ಮಾವಿನಕಾಯಿ ಕದ್ದು ತಿಂದಿದ್ದು, ಬರಿಮೈಯಲ್ಲಿ ನದಿ ದಡದಲ್ಲಿ ಮಲಗಿಕೊಂಡು ಆಕಾಶ ದಿಟ್ಟಿಸಿದ್ದು, ಗೆಳೆಯರ ಜೊತೆ ಊರಿಡೀಸುತ್ತಿದ್ದು, ಅವರ ಹಣದಲ್ಲೇ ಅವನು ಸಂತೋಷ್ ಬಾರ್ನಲ್ಲಿ ಚಿಕನ್ ಬಿರಿಯಾನಿ ಕೊಡಿಸಿದ್ದು, ಹೀಗೆ ಇಡೀ ದಿನ ಊರಿಸುತ್ತಿದ್ದ ಗೆಳೆಯರು ಈಗ ಟೀ ಅಂಗಡಿಯ ಮುಂದೆ ಕೂತು ದಣಿವಾರಿಸಿಕೊಳ್ಳುತ್ತಿದ್ದರು. ಮಜವಾಗಿತ್ತು ಕಣೋ, ತುಂಬ ಮಜವಾಗಿತ್ತು ಇವತ್ತು ಅಂತ ಪ್ರದೀಪ ತನ್ನ ಗೆಳೆಯರತ್ತ ಒಂದು ನಗು ಬೀರಿದ. ಗೆಳೆಯರು ಇವನತ್ತ ನೋಡಿ ಮುಗುಳ್ನಕ್ಕರು. ಮಗನಿಗೆ ನಾಳೆ ಕಪ್ಪು ಚಹಾದ ಬದಲಿಗೆ ಹಾಲು ಹಾಕಿದ ಚಹಾ ಮಾಡಿ ಕೊಡಬೇಕು ಅಂತ ಸಾವಿತ್ರಕ್ಕ ಅಂಗಡಿಗೆ ಹೋದಳು. ಒಂದು ಪ್ಯಾಕೆಟ್ ಹಾಲು, ಒಂದು ಬಿಸ್ಕತ್ತು ಪೊಟ್ಟಣ ಕೊಂಡುಕೊಂಡಳು. ಮಗನಿಗೆ ಇನ್ನೇನು ಪರೀಕ್ಷೆ ಬಂದುಬಿಡುತ್ತೆ, ಅವನು ಚೆನ್ನಾಗಿ ಓದ್ಕೋಬೇಕು ಅಂತ ಒಂದು ಹಾರ್ಲಿಕ್ಸ್ ಪ್ಯಾಕೆಟ್ ಕೊಂಡುಕೊಂಡು ಮನೆ ಕಡೆ ವಾಪಸ್ಸಾದಳು. ಮಗ ಬರುವ ಹೊತ್ತಾಗಿತ್ತು. ಒಲೆಯಲ್ಲಿ ಹಾಲು ಕುದಿಯೋಕೆ ಇಟ್ಟು ಅದಕ್ಕೆ ಸಕ್ಕರೆ ಮತ್ತು ಹಾರ್ಲಿಕ್ಸ್ ಪುಡಿ ಹಾಕಿ ಒಲೆಯೆದುರು ಕೂತು ಕನಸು ಕಾಣೋದನ್ನು ಮುಂದುವರಿಸಿದಳು. ಮಗ ಅಂತ ಒಬ್ಬ ಇರದೇ ಹೋಗಿದ್ರೆ ಎಷ್ಟು ದುಸ್ತರವಾಗಿರ್ತಾ ಇತ್ತು ಬದುಕು. ಗಂಡ ಸತ್ತಾಗ ಗಂಡನ ಮನೆಯವರು ಏನೂ ಸಹಾಯ ಮಾಡದೇ ಇದ್ದರೂ ನನ್ನ ಕಾಲ್ಗುಣವೇ ಸರಿಯಿಲ್ಲ, ಅನಿಷ್ಟ, ನನ್ನಿಂದಲೇ ಅವರು ತೀರಿ ಹೋಗಿದ್ದು ಅಂತ ಏನೇನೋ ಅಪವಾದ ಹಾಕಿದ್ದರು. ಆಗ ಯಾರಿದ್ದರು ನನಗೆ? ಮಗನನ್ನು ಹೊರತುಪಡಿಸಿ ಅವನೊಬ್ಬ ಇಲ್ಲದೇ ಇದ್ದರೆ ನಾನು ಇಷ್ಟು ಹೊತ್ತಿಗೆ ಯಾವುದೋ ಕೆರೆ ಬಾವಿ ಸೇರಿಕೊಳ್ತಾ ಇದ್ದೆ. ಅವನನ್ನೊಂದು ಚೆನ್ನಾಗಿ ಓದಿಸಿದರೆ ಸಾಕು, ನನ್ನ ಕಷ್ಟ ಎಲ್ಲ ಕಳೆದು ಹೋಗುತ್ತೆ. ಸಾವಿತ್ರಕ್ಕನ ಕನಸು ಮುಂದುವರೆದಿತ್ತು. ಚಹಾ ಕುಡಿದ ಪ್ರದೀಪ ಮತ್ತು ಅವನ ಗೆಳೆಯ ಅಂಗಡಿಯವನ ಕಡೆ ಅದೇನೋ ಕಣ್ಸನ್ನೆ ಮಾಡಿದರು. ಅವನು ತನಗೆ ಅರ್ಥವಾದಂತೆ 2 ಸಿಗರೇಟುಗಳನ್ನು ತೆಗೆದುಕೊಟ್ಟ. ಗೆಳೆಯರಿಬ್ಬರು ಸಿಗರೇಟು ಹಚ್ಚಿಕೊಂಡರು. ಎಷ್ಟಾಯಿತು ಅಂತ ಕೇಳಿದಾಗ ಅಂಗಡಿಯಾತ 50 ರೂಪಾಯಿ ಅಂತಂದ. ಬೆಳಗಿನಿಂದ ಗೆಳೆಯನೇ ಖರ್ಚು ಮಾಡಿದ್ದಾನೆ, ಈಗಲಾದರೂ ನಾನು ಕೊಡ್ತೀನಿ ಅಂತ ಪ್ರದೀಪ ತನ್ನ ಕಿಸೆಯಲ್ಲಿದ್ದ 10ರ 4 ನೋಟು, 50ರ 1 ಪಾವಲಿ ಮತ್ತು 1ರ 5 ನಾಣ್ಯಗಳನ್ನು ಎಣಿಸಿ ಅಂಗಡಿಯವನ ಕೈಗಿಟ್ಟ. 1-2 ಧಮ್ ಎಳೆದ ಮೇಲೆ ಇದರಲ್ಲಿರೋ ಸುಖಾನೇ ಬೇರೆ ನೋಡು ಅಂತ ಗೆಳೆಯನತ್ತ ಒಂದು ನಗು ಬೀರಿದ. ಮುಂದಿನ ದಮ್ ಎಳೆಯುವಾಗ ಸ್ವಲ್ಪ ಜಾಸ್ತಿ ಹೊಗೆಯನ್ನು ಒಳಗೆಳೆದುಕೊಂಡು ತಡೆಯಲಾರದೆ ಕೆಮ್ಮಿದ. ಇತ್ತ ಒಲೆಗೆ ಕೊಳವೆ ಪೈಪಿನಲ್ಲಿ ಗಾಳಿ ಊದುತ್ತಿದ್ದ ಸಾವಿತ್ರಕ್ಕನಿಗೂ ಕೂಡ ಹೊಗೆ ಒಳಗೆ ಹೋದಂತಾಗಿ 1-2 ಬಾರಿ ಜೋರಾಗಿ ಕೆಮ್ಮಿದಳು. ಮತ್ತೆ ಹಸಿ ಸೌದೆಯನ್ನು ಬೈಯುತ್ತಾ ಒಲೆಗೆ ಗಾಳಿ ಊದಲಾರಂಭಿಸಿದಳು. ಪ್ರದೀಪ ಕೂಡ ಸುಧಾರಿಸಿಕೊಂಡು ಮುಂದಿನ ದಮ್ಮುಗಳನ್ನು ಸಲೀಸಾಗಿ ಸೇದಿ ಮುಗಿಸಿ ಉಳಿದ ತುಂಡನ್ನು ನೆಲಕ್ಕೆ ಎಸೆದು ಇನ್ನೂ ಸಣ್ಣಗೆ ಉರಿಯುತ್ತಿದ್ದ ಕೆಂಡವನ್ನು ಕಾಲಿನಿಂದ ಹೊಸಕಿ ಹಾಕಿದ.
1: ಇದುವರೆಗೆ ಸಾವಿತ್ರಕ್ಕನ ಕಣ್ಣು ಅಧಿಕ್ ಕುಮಾರ್ ಅವರಿಂದ ಸಣ್ಣ ಕಥೆಯನ್ನ ಕೇಳಿದಿರಿ. ಇದು ಇಂದಿನ ಯುವ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಇದುವರೆಗೆ ಕನ್ನಡ ಯುವವಾಣಿ ಪ್ರಸಾರವಾಯಿತು.
3: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
4: 100.3 FM ಫೋನ್ ಇನ್ ಟೆಲಿಕ್ವಿಜ್.

0: ಮೇ 19 ಪ್ರತಿ ಮಂಗಳವಾರ ರಾತ್ರಿ 9:30 10:30
1: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿ ಕ್ವಿಜ್ ಸ್ಪರ್ಧೆಗೆ ಅವಕಾಶ.
2: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
1: ನೆನಪಿಡಿ, ಕರೆ ಮಾಡಿ ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
2: 100.3 FM ಫೋನ್ ಇನ್ ಟೆಲಿ ಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

0: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ತುಳು ಕಾರ್ಯಕ್ರಮ. ಚಂದ್ರಹಾಸ ಕಣಂತೂರು ಅವರಿಂದ ಕಥೆ ಬೀರಿಬಾಚಿ.
1: ಆಕಾಶವಾಣಿ ಮಂಗಳೂರು ಇನಿತ್ತ ತುಳು ಕಾರ್ಯಕ್ರಮಡು ಚಂದ್ರಹಾಸ ಕಣಂತೂರು ಮೆರೆಡ್ದು ಪುಳ್ಕೂರುದ ಬೀರಬಾಚೆ ಪನ್ಪಿ ಎಲ್ಯ ಕಥೆನ ಕೇನಗ.
2: ಕಾಂಡೆ ಲಕ್ನಗನೆ ಬಾಚನ ಮುಂಕುಗು ಆ ಪರಿಮಳ ಅಡರ್ಂಡು. ಅಯ್ ಪುರ್ತು ಗಜ್ಜರಿಜೆ ಬೈರಾಸ್ ಪುಗೆಲು ಪಾಡಂದು ಕುಂಜತಿ ಪತೊಂದು ಸೀದಾ ತೋಟಗು ಪೋಯೆ. ಆ ಪರಿಮಳೋಗೆ ಅಯ್ಯ ಅಂದಾಜಾತುಂಡು ಒಂದು ಸಂಬಜ್ಜ ಪೆಲಕ ಎಂದು ಮಳ್ಳ ಕೆದಿತ ಬರಿಟ್ಟಿತ್ತನ ಸಂಬಜ್ಜ ಪೆಲತ ಮರತ್ತಡೆ ಬತ್ತೆ. ಅಯ್ಯ ನೆನೆತು ನಾವು ಸುಳ್ಳತ್ತು ಕೈ ಕೆತ್ತುನಾತು ಎತ್ತರೊಡೆ ಮುಡಿತಾತು ಮಲ್ಲ ಪೆಲಕ್ಕಾಯಿ ಪರಂದದು ಊರೊರ್ಮೆ ಆಯ್ತ ಪರಿಮಳ ಪರಡದುಂಡು. ಸುಮಾರು 5 ವರ್ಷದುಂಬು ಬಾಚನ ಪಿಜ್ಜೆ ಸಂಬಟ್ರು ಒಳ್ತುರ್ದ ಒಂಜಿ ಪೆಲತ್ತದೈ ಕಣತದು ಮಳ್ಳ ಕೆದುತ್ತ ಬರಿಟ್ ನಡ್ತೇರು. ಆಯ್ತ ಪೆಲಕ್ಕಾಯಿ ವಾ ಪರಿಮಳ ವಾ ಚೀಪೆ ಒಂಜಿ ಪೆಲಕ್ಕಾಯಿ ಮೂರ್ನ 25 ಜನ ತಿಂದನಲ್ಲ ಮುಗಿಯಂದು. ಆತು ಮಲ್ಲ ಬಾಚಗು ಸಮ್ಮಜ್ಜ ಪೆಲಕ್ಕಾಯಿ ಬಂಡ ಜೀವದ ಗಂಟು ಅಯ್ಯ ಕುಳ್ಳಿಯಡ ಆತು ಮಲ್ಲ ಪೆಲಕಾಯಿನಲ್ಲ ಒರಿಯ ಬಿಚ್ಚ ತಿನ್ವೆ. ಅಬ್ಬಾಯನ ಬಂಜೆ ಸಂಬಜ್ಜರು ನಡ್ನ ಮರ ಆಯ್ ನಡೆದ ಅದು ಐಕ ಸಂಬಜ್ಜ ಪೆಲಕಾಯಿಂದೇ ಪುದರಾಂಡು. ಮಾಯಿಪಾಡಿದ ಅರಸುಲೆಗಳ ಸಂಬಜ್ಜ ಪೆಲಕಾಯಿ ಬಂಡ ಭಾರಿ ಇಷ್ಟ. ಬಾಚೆ ವರ್ಷ ಗುಂಜಿ ಪೆಲಕಾಯಿ ಆಣ್ಲ ಕೊಣದು ಅರಸುಲೆಗೆ ಕೊರುವೆ. ಪೆಲಕಾಯಿದ ಪುರುಳು ತೂದು ಇಂದನು ಅರಸುಲಿಗೆ ಕೊರಡುಂದು ನಿಗಂಟು ಮಳ್ತೆ. ಕುಂಜತ್ತಿರಿ ಪೆಲಕಾಯಿನ ಕೊಯ್ದು ಮೆಲ್ಲ ಮರತ ಮುದೇಳ್ದಿಯೇ 4 ಸೋಗೆ ಕಟ್ತದು ಐತ ಮಿತ್ತು ಪಾಡಿಯೇ. ಮಧ್ಯಾಹ್ನದ ಪುರ್ತುರು ಇಂದನು ಅರಂತಡಿ ಕೊನೋಡಂದು ಅಯ್ಯ ಮನಸ್ಸಡೆ ಲೆಕ್ಕ ಪಾಡಿಯೇ. ಪೊಕ್ಕಡೆತ್ತು ಮಧ್ಯಾಹ್ನದ ಪುರ್ತುರು ಪೋಂಡ ಬಂಜರ ರಡ್ಡು ಉಂಡ್ರೋಳಿಂದ ಅಯನಾಳ ಲೆಕ್ಕಾಚಾರ. ಪೊರ್ತು ನೆತ್ತಿಗೇರ್ನಾಗ ತೆರೆ ಕೊಂಚ ಕುಂಟುದ ತೆರೆಯದಿ ಒಂದು ಪೆಲಕಾಯಿನ ತುಂಬಿಯೇ. ಸುದೆತ್ತ ನೀರು ಕಮ್ಮಿ ತಂದು ಬೀಸ ಬೀಸ ಬಕ್ಕರ್ ಪಾಡೊಂದು ಸುದೆ ಕಡತ್ತದು ಆಯರಿಗೆ ಪೋಯೆ. ನಾನು ಅರಂತಡಿಗುಪ್ಪನು 4 ಪರ್ಲಾಂಗು. ಬಾಚಗ ಮೇಯ್ ನೀರು ಮೈ ಪೊಡ್ದಾಂಡು. ಪೆಲಕಾಯಿನ ಒಂಜಿ ದಿಡ್ಡದ ಮಿತ್ತು ದೀದು ಪುದೇಳ್ದ ಮದೆಕ್ಕೆ ಪೋದು ಮೇಯ್ ನೀರು ಮೈತೆ. ಅಳ್ತರದು ಪಿದಡ್ನ ಬಾಚೆ ಪೋದು ಉಂತಿನೇ ಅರಂತಳೆತ ಜಾಳ್ಡು. ಪೆಲಕಾಯಿನ ಪಿದಾಯ್ದ ಚಿಟ್ಟೆಡ್ದೀದು ಸೀದ ಅರಂತಳೆತ ಉಲಾಯಿ ಪೋದು ಅರಸುಳು ಚಾವಡಿಡು ಉಳ್ಳೇರಂದು ಪಿಂದೊಂಡೆ. ಪೆಲಕಾಯಿನ ಕೊಣದು ಅರಸುಲ ಕಾರಮದೆಳ್ಡು ದೀದು ಬೆರಿ ಬಗ್ಗದ ಕೈ ಮುಗಿದು ಉಂತೊಂಡೆ. ಅರಸುಲಿಗೆ ಪೆಲಕಾಯಿ ತೋದು ಭಾರಿ ಖುಷಿಯಾಂಡು. ಗಮ್ಮಂದೈತ ಪರಿಮಳ ಮುಂಕು ಅಡರಂಡು. ಒಂದು ಸಂಬಜ್ಜ ಪೆಲಕಾಯಿ ಆತ ಬಾಚೋ ಅರಸುಲು ಕೇಂಡೆರು. ಅಂದರಸುಲೆ ಸಂಬಜ್ಜ ಪೆಲಕಾಯಿ ಪಂಡೇರಿಗೆ ಇಷ್ಟತೆ ಅಂಚ ಪತ್ತೊಂದು ಬತ್ತೆ. ಬಾಚೆ ಪಂಡೆ 4 ಪಚ್ಚಿಲಿತ್ತೇನೆ ತಿನ್ಕಂದು ಅರಸುಲೆಗಾಂಡು. ಪೆಲಕಾಯಿನ ಅಂಚಿಂಚಿ ಮಗುತ್ತದು ಆಯ್ತ ಪೊರ್ಲು ತೀಯರು. ಅಪಗ ತೋಜಿಂಡ ಅರೆಗು ರಡ್ಡು ಬಿರೇಳು ಪೋಪುನಾತು ಮಲ್ಲ ಮಾಟೆ. ಅಯ್ಯನ ತೂಣಗನೆ ಅರೆಗು ಕಕ್ಕೆ ಗುಂತನ ಮಾಟೆ ಅಂತ ಹೇಳಿಂಡು. ಅರೆಗು ಪಿಸರು ನೆತ್ತಿಗೇರ್ಂಡು. ಅಂದಯ್ಯ ಬಾಚೋ ಈ ಕಕ್ಕೆ ಗುಂತನ ಪೆಲಕಾಯಿನ ಎಂಕ ಕಣತು ಕೊರಪನ ಯಾಣದಾನ ಕಕ್ಕೆ ಮಡೆ ತಿನ್ಪುನಾಯನ ನಿಕ್ಕ ಸಲಿಗೆ ಕೊರ ನೆಚ್ಚಾಂಡು. ಪೋಮಳ್ತು ಕಕ್ಕೆ ಮಡೆ ತಾಯ ನೆನ್ಕೊಂಡದು ಇಯೇ ತಿನ್ನು ಕಕ್ಕೆ ಮಡೆ ತಾಯ. ಅರಸುಲು ದಟ್ಟಿದ ಪಣ್ಣಗ ಬಾಚನ ಕೈಕಾರೆ ಕುಂಬರ ಸುರುವಾಂಡು. ಕಕ್ಕೆ ಮಡೆತಾ ಎಂದು ಅವರು ಬಕ್ಕಳ ಬಕ್ಕಳ ಪಂಡಿನವು ಆಯನ ಮನಸ್ಸಿಗೆ ಮಸ್ತು ಬೇನೆ ಕೊರಂಡು. ಮೈ ನೀರು ಮೈಪೆರೆ ಪೋಯಿನ ಪಗ ಕಕ್ಕೆ ಗುಂತನವು ಬಾಚನ ಗೋಚರಗೆ ಬರಂದು ಪೋಯಿನವೇ ಈತೆಗೆ ಪೂರ ಕಾರಣ ಆಂಡು. ಬಾಚನ ಕಾಲ ಸುಮಾರು 300 ವರ್ಷದ ಪಿರವು. ಪುಳ್ಕೂರದ ಕಿಟ್ಟಣ್ಣೀರು ಬಕ್ಕ ಸಾವಿತ್ರಿ ಬೆರಣ ದಂಪತಿಗೆ ಪರಕೆಡು ಪುಟ್ಟುನಾಯನೇ ಬಾಚೆ. ಪುಟ್ಟಣಗನೇ ಅಯ್ಯ ಪುಡ್ಕೇನೆ ಪುಡ್ಕೇನೆ ಇತ್ತೆ. ಅಪ್ಪ ಏತು ಮೆರೆ ಪೇರ್ಕೊಂಡಲ ಆಯನ ಬಂಜಿ ದಿಂಜೊಂದು ಇಜ್ಜಾಂಡು. 5 ವರ್ಷದ ಬಾಲೆಗೆ

ಹತ್ತು ವರ್ಷದ ಬಳಕೆ ಇತ್ತುಂಡು. ಪತ್ತು ವರ್ಷದ ಮಾಣಿ ಇರುವ ವರ್ಷದ ಬುಳೆಚ್ಚಿಲಾತುಂಡು. ಬಾಚಗು ಬರವು ಸರ್ವಕಲ್ಪಾಯರು ನೂಲುಪಾಡು ಶಾಸ್ತ್ರ ಕರಿತೀರಿ. ಆ ಅಣ್ಣ ಮಲ್ಪುನದಾನೆ ಆಗಿ 16 ವರ್ಷ ಆನಗ ಆಯನ ಅಪ್ಪೆ ಅಮ್ಮೆ ಇರುವೆರ್ಲ ಕಾಯಬಿಡ್ದು ಕೈಲಾಸ ಸಂದೀರು. ಮಾಣಿ ಪರಕ್ಕೊಲಿ ಬಾಲೆ ಆಂಡು. ಆ ಅಂಡಲ ಬಾಚೆ ಅಸ್ಕುಜೆ ಕುಸ್ಕುಜೆ ತಿಕ್ಕಿನ ಬೇರೆ ಮಳ್ತೆ ಕೊರ್ನೇನು ತಿಂದುದು ಬಂಜಿ ದಿಂಜಯ್. ಬಾಚೆ ಇತ್ತೆ ಜಕ್ಕಟ್ ಜವನಿ ಜಟ್ಟಿ ಕಾಳುಗೋಡು ಬಾಚನ ಗೆಂದುನಕಳು ಮಾಯಿಪಾಡಿ ಕುಂಬಳೆ ಕಾಸರೋಡು ಪಸಂದ್ರೋಡು ಏರ್ಲ ಇಜ್ಜೇರು. ಬಂಗದ ಬೇಲೆ ಆವಡಾಂಡ ದುರ್ನದ ದುರ್ಪಡಾಂಡ ಊರದಕ್ಕಳಿಗೆ ಬಾಚೆನೇ ಆವಡು. ಬಾಚನ ತಂಕದ ಸುದ್ದಿ

ಪಾಡಿ ಕುಂಬಳೆ ಕಾಸರೋಡು ಪಸಂದ್ರೋಡು ಏರ್ಲಜ್ಜಿರ್ ಬಂಗದ ಬೇಲೆ ಆವಡಾಂಡ ದುರ್ನದ ದುರ್ಪಡಾಂಡ ಊರದ ಕಡೆಗೆ ಬಾಚೆನೇ ಆವಡು. ಬಾಚನ ತಂಕದ ಸುದ್ದಿ ಮಾಯಿಪಾಡದ ಅರಸುಲ ಕೆವಿಕ್ಲ ಬೋರುಂಡು. ಇಂಚಿನ ಗಟ್ಟಿದ ಜವನೇರು ಅರಂತಡೆದ ಪಾರೋಗ ಬೋಡು ಅರಸುಲು ಪುರ್ತುಕಜ್ಜರ್ಜರ್ ಸೇನೆರಡ ಪಂಡದು ಆಯನ ಅರಂತಡೆಕ್ಕೆ ಲೆಪುಡಾಯರು. ಬಾಚೆ ಬತ್ತದು ಅರಸುಲಿಗೆ ಸೊಲ್ಮೆ ಸಂದಾಯಿ. ಅರಸುಲು ಬರಿಯರ ಪಂಡರ್ಗೆ ದಾನಕಜ್ಜಾನ್ ತೆರೀಜಿ ಅಂದು ಬಾಚು. ಬರಿಯರ ಪಂಡಿನ ಯಾನೆ ಊರುಡು ಓಲೋಳು ತಿರುಗದು ಬಂಜಿದಿಂಜ ಒಂದೊಳಗೆ ನನ್ನ ಅಂಚ ಬಿಡ್ಚಿ ಬೆನಲಾತು ಬೇಲೆ ಉನಲಾತು ನುಪ್ಪು ನನನಿಕ್ಕೆ ಅರಂತಡದೆ ವ್ಯವಸ್ಥೆ ಮಾಡ್ಕೊಂಡು ರಾತ್ರಿ ತಡೆಯರೆ ಬರಕಾಲದ ಕೊಟ್ಟೆಡು ಒಂಜಿ ಅದೇ ನಿಕ್ಕು ಕೊರ್ಪುಂಡು ಎಂಚ ಅರಸುಲು ಕೇಂಡೇದು. ಅರೆ ಪಾತೆರೆ ಕೇಂಡಾಗ ತಿಗತ್ತ ನೀನೇ ಬಾಯಿಗೆ ಮೈತಿಲ ಕಾಂಡು ಕನಟುಲ ಎನ್ನೆಂದಿನ ಬಹುಸಭಾಗ್ಯ ತಿಕ್ಕಂಡು ಬಾಚನ ಮೋನೆ ಗಿಲ್ಮನಾಂಡು ತನ್ಕುಲೆ ಅಪ್ಪಣೆಗೆ ತರೆದಗ್ಗಾವೆ. ಈರೆ ಪಾತೆರೆಗೂ ಮಗರುತ್ತರ ಕೊರೆಯ ಬಾಚೆ ಸಂತೋಷಲು ಪಂಡೆ. ಬಾಚನ ದಿಶೆ ತಿರ್ಗಂಡು ಬದುಕು ಗೊಂಜಿ ತಿರುಗೋಸ ತಿಕ್ಕಂಡು ಅಯ್ಯತ್ತೆ ಅರಂತಳೆತ ಜನ ಊರದ ಜನ ಮಾನಿಲಿಡ್ದು ಆಗಿತ್ತೆ ದುಂಬುಡ್ದಲ ಹೆಚ್ಚ ಮಾನಾದಿಗೆ ತಿಕ್ಕೊಂಡು ಮಂಟಮಿದ ತ್ರಿಮೂರ್ತಿ ದೈವಲ್ಯದ ಎದುರುಡೊಂಜಿ ಪೆರಿ ಬಲಿಕಲ್ಲು ಉಂಡು. ಸುಮಾರು ಮೂಜಿ ಕೋಲು ಉದ್ದ ರಡ್ಡು ಕೋಲು ಸುತ್ತಳ ತೇತನ ಈ ಪೆರಿ ಬಲಿಕಲ್ಲುದ ಸುತ್ತಲ ದೇವತೆಳನ ಬೆತೆಬೇತೆ ಬಂಗಿದ ಕುಸುರಿ ಕೆತ್ತನೆಲುಂಡು. ಏರ್ಲ ಲೆತ್ತಿಕೆಣ್ಣ ಗತಿಜಂದಿನ ಈ ಪುರುಳು ಪೆರಿ ಬಲಿಕಲ್ಲನ್ನು ತೂಯಿನ ಸಂಪಾಯಿ ಓಡ್ದ ಸುಬ್ಬಯ್ಯ ಸೇನೆರಿಗೆ ಒಂಜಿ ಆಲೋಚನೆ ಮನಸ್ಸಿಗೆ ಬಗ್ಗುಂಡು. ಒಂಜಿ ಕೆಲಸ ಆವಡೊಂದು ನೆನೆತ್ತೆರಡ ಅವಿನ ಮಲ್ಪಂದೆ ಬುಡುಪಿನ ಜಾಯಮಾನದಾರ ಸೇನೆ ರತ್ತು ಈ ಪೆರಿ ಬಲಿಕಲ್ಲನ್ನು ಕೂಡ್ಲು ದೇವಲ್ಯದ ಎದುರು ತಾಪನೆ ಮಲ್ಪಡೊಂದು ಅರೆಗೆ ಮನಸ್ಸಾಂಡು. ಮಣದನಿಯ ಸುಬ್ಬಯ್ಯ ಸೇನೆರು ಪತ್ತೈವ ಜವನೇರಿನಲ್ಲಿ ತೊಂದು ಮಂಟಮೆಗೆ ಬತ್ತೇರು. ಪೆರಿ ಬಲಿಕಲ್ಲನ್ನು ಕುತ್ತಿಯಾಳಗೆ ಸಾಗನಗ ಒವೇ ಅಡ್ಡಿ ಇಡ್ಡೂರುಳು ಬರಂದಿಲೆಕ್ಕ ತ್ರಿಮೂರ್ತಿ ದೈವಲೆಗೆ ಪೋದು ದೇವರಡು ಸೊಗಿತೇರು. ಕಾನಿಗೆ ಪಾಡಿಯರು ಭಟ್ರು ಕೊನ್ನ ಪುರುಸಾದನು ಕಣತದು ಬಲಿಕಲ್ಲುಗೆ ಪೂಜಿದು ಕೈ ಮುಗಿಯರು. ಬತ್ತಿ ಜವನೇರ್ಲ ಅಡ್ಡಬೂರಿಯರು. ಸರಿ ನನ ಸುರುಮಲ್ಪಲೆ ಸೇನೇರು ಪಂಡೇರು. ಜವನೇರು ಬರ್ಚಿ ಗುದಿಗೆಲೆಡು ಕೊಟ್ಟು ಪಿಕ್ಕಾಸಲೆಡು ಐತ ಮುದಲು ಬುಡುಪಾಯರು. ಬಲಿಕಲ್ಲು ಸುಮಾರು ರಡ್ಡು ಅಡಿ ಉಲಾಯಿ ಉಂಡು. ಕಲ್ಲುದ ಮುದಲ್ಗೆ ನಾಲ್ ಮೇಕಲ ತೋರದ ಪುರಿವಲ್ಲು ಬಿಗಿತೇರು. ಒಂಜೊಂಜಿ ಬಲ್ಲಿಡು ಪತ್ತು ಪತ್ತು ಜವನೇರು ಪತ್ತದು ಬಲಪಾಡ್ದು ಮಿತ್ತುದಿರ್ತೇರು. ಕಲ್ಲು ಮೆದುಕುಜಿ ಕುಡರ ಬೊಕ್ಕರ ಪುಣೇರು. ಕಲ್ಲು ಎನ್ಮೆದ ಏಳು ಭಾಗದತ್ತಲ ಬಂದಜಿ. ಜವನೇರು ಸೋತು ಸುಣ್ಣಾಯರು. ಅಕಳು ತುತ್ತಿ ಕುಂಟುಳು ಬೆಗರ್ದು ಚಂಡಿ ಮುದ್ದೆಯಾಂಡು. ಕೈ ಸಾಗಂದೆ ಬಚ್ಚಿದು ಬಲ್ಲು ಬುಡಿಯರು. ಸೇಂಕೊಂದು ಪೂರೇರ್ಲ ಪಲಯಡ್ಡ ಬೂರಿಯರು. ಸೇನೇರು ತರೆಕಂತ ಪಾಡಿಯರು. ಮೂರು ದಿನ ಒರಿ ಜವನೇ ಲಕ್ಕದು ಅರೆಕೈತರ ಬತ್ತೆ ದನಿಕ್ಲೆ. ಈ ಕೆಲಸಗ ಬಾಚನಲೆತ್ತನೆಂಚ ಅಯಕೇಂಡೆ. ಬಾಚನ ಪುದರಕೆಣ್ಣಗ ಸೇನೇರಿಗೆ ಒಯ್ಲಿಡು ತಿಕ್ಕದು ಮುರುಕುನಾಯಿಗೆ ಪುಲ್ಲು ಕಡ್ಡಿ ತಿಕ್ಕಿಲೆ ಕಾಂಡು ಅಂದಂದು ಅಯವರ ಪುಣೆದು ತೂವಾಡು. ಸೇನೇರು ಪಂಡೇರು ಅಪಗನೆ ಬಾಚಗ ಜನಕಡ ಪುಡಿಯರು. ಸೇನೇರ್ನ ತುರ್ತದ ಲೆಪ್ಪುಗು ಬಾಚೆ ಗಳಿಗಡು ಬತ್ತದು ಮಂಟಮಿಗೆತ್ತಿ ಲೆಪ್ಪುದಾಯಿಂದು ಕೇಂಡೆ. ಬಾಚ ನಿನಡುಂಜಿ ಬೇಲೆ ಅವಳು ತುಲ ಆ ಪೆರಿ ಬಲಿಕಲ್ಲು ಅಯ್ಯನ ಕೂಡ್ಲು ದೇವಲ್ಯಗತ್ತವಳು. ಜವನೇರು ಭಾರಿ ಪುಣಯರು ಅಕ್ಲೆಡ್ದು ಆಯಿಜ್ಜಿ. ಸೇನೇರು ಪಂಡೇರು ಬಾಚೆ ಕಚ್ಚನ್ನು ಬೀತು ಕಟ್ಟಿ ಪುಗೇಳಿತ್ತಿನ ಬೈರಾಸನ ತೆರೆಕ್ಕೆ ಸುಂದೊಂಡೆ. ಬಲಿಕಲ್ಲದ ಕೈತಳೆ ಬತ್ತದು ಕಳ್ಳು ನರ ಮುಟ್ಟದು ಸುಗಿತೊಂಡೆ. ಮುದೇಳ್ಡು ಕೊಡಲಂತೆ ಮಣ್ಣದೆತ್ತೆ ಉದ್ದೊಗರ ಉಸುಲಿದ ತೊಂದು ರಡ್ಡು ಕೈಂಡ್ಲ ಕಲ್ಲನ್ನು ಅರಾದು ಪತ್ತಿಯೇ ಅಂಚಿ ಇಂಚಿ ಪಂದಾಯಿ. ನಾಲ್ ಸರ್ತಿ ಪಂದಾನಾಗ ಕಲ್ಲು ಮೆದುಕೊಂಡು ಜವನೀರು ಹೋ ಒಂದು ಬೊಬ್ಬೆ ಪಾಡಿಯರು. ಒಂಜೇ ಉಸುಲುಗು ಕಲ್ಲನ್ನು ಪತ್ತದು ಮಿತ್ತದಿರುತ್ತೆ. ನಿಧಾನಡು ಬಗ್ಗದ ಗುಂಡಿಗೆ ಹೊರಗದ್ದಿಯೇ ಮಾತೆರ್ಲ ಬೆಕ್ಕಸೊಡು ಅಯನೇ ತುಯ್ಯರು. ಸೇನೇರು ತಾಟಿಬೊಟ್ಟುದು ತನ್ನ ಸಂತೋಷನ ಪಟ್ಟೊಂಡೇರು. ಮೀಸದಡಿಟ್ಟು ಮುಗುರು ತೆಲಿಕೆ ತೆಲ್ತೇರು. ಬಾಚೆ ತರಿಟ್ಟಿತ್ತನ ಮುಂಡಾಸನ ದೆತ್ತದು ತೆರಿಯ ಕಟ್ಟಿಯೇ. ಜವನೇರಡ್ದು ಕುಡರಡ್ಡು ಬೈರಾಸ ದೆತ್ತೊಂದು ತೆರಿಯನ್ನು ಮಲ್ಲ ಮಲ್ತೆ. ನಿಕ್ಲು ಮಾತ ಸೇರಿದು ಇಂದೇನು ಎನ್ನ ತೆರೆಕ್ಕೆ ಪತ್ತಲೆ. ಬಾಚೆ ಪಂಡೆ ತೆರಿಯನ್ನು ತರೆಕ್ಕದಿದ್ದು ಗುಂಡಿಗೆ ಜತ್ತೆ. ಕೊಕ್ಕರ ಕುಳ್ಳುದು ಹೊರಗದ್ದಿನ ಬಲಿಕಲ್ಲಿಗೆ ತರೆಕೊರಿಯೇ. ಜವನೇರು ಮಾತ ಸೇರಿದು ಭಾರಿ ಬಂಗೋಡು ಅಯ್ಯನ ಜಾರಾದು ಬಾಚನ ತೆರೆಕ್ಕದಿಯರು. ಬಾಚೆ ಉಸುಲು ನರ ಮಿತ್ತು ಹೋಯ್ತದು ಮೊರಂಪು ಕೈದಿಯದು ನಿಧಾನಡು ಲಕ್ಕದುಂತಿಯೇ. ಜವನೇರು ರಡ್ಡು ಮೇಡ್ದಲ ಕಲ್ಲನ್ನು ಆಧರಿತ ಪತ್ತಿಯರು. ಬಾಚೆ ಗುಂಡಿಡ್ದು ಮಿತ್ತು ಬತ್ತೆ. ಮಲ್ಲ ಮಲ್ಲ ಬಕ್ಕರ್ದಿ ಒಂದು ಕೂಡ್ಲುದಂಚಿ ಬೀಸ ಬೀಸ ಪಜ್ಜಬಾಡಿಯೇ. ಸುಮಾರು ಮೂಜಿ ಮೈಲ್ದ ಸಾದಿ ನಡುಟು ಮುಗ್ರಾಳ್ ಕಡಪುದ ಸುದೆ ಸೊಂಟಮುಟ್ಟ ನೀರು. ಬಾಚೆ ತುಂಬಣ್ಣ ಪೆರಿಯ ಬಲಿಕಲ್ಲನ್ನು ಸಾಗೋವನಂಚಿನ ಓಡ ಅವಳಿಜ್ಜಾಂಡು. ಬಾಚೆ ಪಿರ ನರ್ಗಜೆ ಆ ನೀರಡನೆ ಚಲಫಲಂದು ನಡೆಸೊಂದು ಸುದೆಗಡತ್ತೆ. ಮೂಡಾಯಿದೇಬರು ಪಡ್ಡಾಯ್ದಂಗುಣ ಪುರ್ತುಡು ಪೆರಿ ಬಲಿಕಲ್ಲನ್ನು ತುಂಬೊಂದು ಬಾಚೆ ಕೂಡ್ಲು ದೇವಲ್ಯದೆದುರು ಬತ್ತೆ. ದೇವಲ್ಯದ ಸುತ್ತಲ ಊರುಗು ಊರೇ ಜನಮಾನಿ ಸೇರಿದಂಡು. ಕಡಲ ಸಿರೆತ ಅಬ್ಬರದ ಲೆಕ್ಕ ಜನಮಾನಿಲಿನ ಜೈಕಾರ ಮುಗಲು ಮುಟ್ಟುಂಡು. ಬಾಚೆ ಮೆಲ್ಲ ಕೊಕ್ಕರ ಕೊಳ್ಳುದು ಪೆರಿ ಬಲಿಕಲ್ಲಿಗೆ ಊನ ಬರಂದಿ ಲೆಕ್ಕ ಮೆಲ್ಲ ತಿರ್ತು ಜಾಯೇ. ತುಂಬೊಂದು ಬತ್ತಿನ ಬಲಿಕಲ್ಲಿನೊರ ತೂನಗ ಬಾಚಗೆ ಅಜಪ್ಪಾಂಡು. ಈತ ಮಲ್ಲ ಕಲ್ಲನ್ನು ಯಾನೇ ತುಂಬೊಂದು ಬತ್ತೇನ ಅಯ್ಯ ಔಲೇಯಿತನ ಕೆರೆಕ್ಕೆ ಜತ್ತದು ಕೈಕಾರು ಮೋನೆ ದೆಕ್ಕೊಂಡೆ. ಒಂತೆ ಬರುತ್ತು ಕುಳ್ಳುದು ಬಚ್ಚಲು ಕಳೆ. ಏಳು ಸೇರು ಬಜಿಲು ಪತ್ತು ಬಣ್ಣಂಗಾಯಿ ಒಂಜಿ ಕೈಲು ಪರಂದು ಕಾಣತದು ಅಯನೆದುರು ದಿಯರು. ಅಯ್ಯನ ತೂಯಿನ ಬಾಚಾಗಿ ಸ್ವರ್ಗನೇ ತಿಕ್ಕಿಲ ಕಾಂಡು. ಒಂಜೆಯ ಗಳಿಗೆಡು ಅಯ್ಯನ ಪೂರ ತಿಂದದು ಕಾಲಿ ಮಳತೆ. ಬಾಚೆ ಪೆರಿ ಬಲಿಕಲ್ಲು ತುಂಬೊಂದು ಬತ್ತನ ಸುದ್ದಿ ಮಾಯಿ ಪಡೆದ ಅರಸುಲೆ ಕೆಬಿಕಲ ಬೋರುಂಡು.
ஆறு அயன் லெத்தது தம்மன பல்மனமல் தெரு ரெண்டு கைக்கில் பொள்ளித கடவு பாடியரு ஆ பெரிய பெரிய கல்லு இத்தலா கூடு.

ದೇವಲ್ಯದುದುರದ ಕಂಡೋಡುಂಡು ಇಂಚಿನ ಅವೇತೋ ಬೀರದ ಕತಿಕಳು ಬಾಚನ ಬದುಕಡೆ ನಡೆಸದಂಡು. ವರ ಮಾಯಿಪಾಡಿದ ಅರಂತಳೆಕ್ಕೆ ಮಲಯಾಳ ದೇಶದ ಕೊಚ್ಚಿಡ್ದರಿ ಜಟ್ಟಿ ಬತ್ತೆ ಕುಂತಿಮಗೆ ಭೀಮೇನೇ ಕೂಡ ಬತ್ತೇನೋ ಪನ್ಪಿಲಕ್ಕ ಇತ್ತನ ಅಯನ ಮಲ್ಲ ಸರ್ರೋ ಬೋದಿಗದ ಕಂಬದಲಕ ಇತ್ತನ ಅಯನ ರಡ್ಡು ಕಾರ್ಲು ಕೋಲು ಅಗೆಲದ ತಿಗಲೆ ಕುಪ್ಳು ಕಣ್ಣುಳು ಜೋಕುಳು ಓಲಾಂಡಲ ಒರಿಯೇ ಎದುರುಡು ತಿಕ್ಕೇರಡ ಅಕ್ಲೆ ಕೋಮನ ಚಂಡಿಯಾವು ಅಂಚಿನ ಭಾರೀ ಸರ್ರೋ ಅಯ ಬತ್ತದು ಮಾಯಿಪಾಡಿದ ಅರಸುಲೇನು ತುಯ್ಯೇ ಸೋಲದ ಸೊಲ್ಮೆ ಸಂದಾಯೆ ಯಾನು ಮಲಯಾಳ ದೇಶದ ಕೊಚ್ಚಿಡ್ದು ಬತ್ತನೆ ಆ ಊರುಡು ಎನನು ಸೋಪಾಯನ ಕುಳಿಯರ್ಲ ಇಜ್ಜೇರು ಈ ಮಾಯಿಪಾಡಿಡು ಎನನು ಗೆಂದುನ ತಂಕದ ಜವನೇರಿ ತಿಂಡ ಎನ್ನೆದುರು ಅಂತಾಲೆ ಅಯೇ ಸವಾಲು ಪಾಡಿಯೇ ಅರಸುಲಿಗೆಂದು ಮರ್ಯಾದಿದ ಸವಾಲ ಆಂಡು ಇವಿಯನ್ನು ಗೆಂದುನ ಬಿರ್ಸೇರು ಈ ಮಾಯಿಪಾಡಿ ಏರುಳ್ಳೇರು ಅರಸುಲು ತರೆಕಿರುಂಬಿಯರು ಅಂಚಿಂಚಿ ತೋತೆ ಪಾಡಿಯರು ಅಪಗ ಅರೆಗೇಣುಗು ಬತ್ತನಯನೇ ಪುಳ್ಕೋರು ಬಾಚಿ ಉಂಬಿಯಾಗಿ ಸವಾಲು ಪಾಡಿರೆ ಅಯನೇ ಸರಿಯಾಯಿನ ಜನ ಅರಸಲು ಪೋದು ಪೀಟೋಡು ಕುಳ್ಳಿಯರು ಸರಿ ಈ ಇನಿ ಮೂಲೆ ತಡೆಲ್ಲ ಎಲ್ಲ ಕಾಂಡೆ ನಿನ್ನೆದುರು ಜಟ್ಟಿ ಕಾಳುಗೋಗು ಯಾನು ಜನಕೊರ್ಪೆ ಉಲ್ಲಾಸರು ಪಂಡೇರು ಅರಸಲು ಅರಸಲು ಬಾಚಾಗಿ ಸುದ್ದಿ ದರಿಪಾಯರು ಎಲ್ಲ ಕಾಂಡೆ ಜಟ್ಟಿ ಕಾಳುಗೋ ತಯಾರಾವುಡನ್ನು ಪಂಡೇರು ಆನಿ ರಾತ್ರಿ ದೊಣಸಗೆ ಇರುವೆರೆನ್ನ ಎದುರೆದುರು ಕೊಳ್ಳಾಯರು ರಡ್ಡು ಕೋಳು ಉದ್ದದ ಬನ್ಯಬಾರದ ಇರೆಪಾಡಿಯರು ಮಲಯಾಳ ಜಟ್ಟಿಗೆ ಅಯ ಪಣ್ಣಿನ ತನಸಲೇನು ಇರೆಕ್ಕೆ ಬಳಸಿಯರು ನುಪ್ಪದಮಿತ್ತು ಪೆತ್ತದ ನೇಯಿಪಾಡಿಯರು ಮಲ್ಲ ಕುದುಪೆಡು ಒಂಜಿ ಕುದುಪೆ ಬೆಚ್ಚ ಬೆಚ್ಚ ಪೇರು ಎದುರುದೀಯರು ಬಾಚ ನೆರೆಕ್ಕು ನಾಲು ಸೇರು ಉರ್ಪೆಲೇರ್ತ ನುಪ್ಪು ಬಳಸಿಯರು ನುಪ್ಪದ ತರೆಕ್ಕು ತೌತೆ ಕುದ್ದಲು ಪಾಡಿಯರು ಕಡಲೆ ಮನೊಳಿ ಆಜಾಯಿನ ಕಂಚಳದ ಗಸಿ ಪಾಡಿಯರು ಪೆತ್ತದ ನೇಯಿಪಾಡಿನಾಗ ಅಯ ಕೈ ಅಡ್ಡಪತ್ತಿಯೇ ಒಂಜಿ ಕಾಂಟೆ ಕೊಪ್ಪರ ಕಣಲೆ ಎಂದು ಬಂಡೆ ಕೊಪ್ಪರದ ಕಾಂಟೆ ಅಯನೆದುರು ಕಣತ ದೀಯರು ಕೈ ಪತ್ತಲಾತು ಕೊಪ್ಪರದ ಸುಂದು ರಡ್ ಕೈಟ್ಲ ಅಯನು ಪುಂಟಿಯೇ ದಿರ್ ದಿರ್ ದಿರ್ ದಿರ್ ದಿರುಂದು ಎಣ್ಣೆ ನುಪ್ಪದ ಮಿತ್ತು ಬೂರುಂಡು ಕುಡಲಾತು ಕೊಪ್ಪರದ ತೊಂಡೆ ನುಪ್ಪದ ಮಿತ್ತು ಪುಂಟಿಯೇ ದತ್ತ ಮೀಟು ಪುಂಟದ ರಾಶಿಯೇ ಬೂರುಂಡು ಮರೆಯಾಳ ಜಟ್ಟಿ ಕಣ್ಣು ಬಾಯಿ ಬಿಡುದು ಅಯನೇ ತುಯ್ಯೇ ನುಪ್ಪದ ರಾಶಿ ಎಣ್ಣೆಡು ಮುರ್ಕುದುಂಡು ಅಯನ ತಿಗಲೆಡು ಬಜಿಲೆಡು ಪೆರಸುರುವಾಂಡು ಒಂದು ಜನ ಏರು ಮಲಯಾಳ ಜಟ್ಟಿ ಮೆಲ್ಲ ಕೇಂಡೆ ಬೇರೆ ಪುಳ್ಕೂರು ಬಾಚಣ್ಣೆ ಎಲ್ಲ ಈರೆದುರು ಜಟ್ಟಿ ಕಾಳಗು ಉಂತುನಾರು ಬಳಸು ನಕ್ಕಲು ಪಂಡೇರು ಬಾಚೆ ಮರೆತು ಮರೆತುದುಂಡೆ ಒಂಜಿ ಗಳಿಗೆ ದೊರೆ ಬಳಸಿ ನೆನ ಪೂರ ಉಂಡುದು ಇರೇನು ನಕ್ಕಿಯೇ ಡರ್ರಂದು ಆರಿಗೆ ಬುಡಿಯೇ ದತ್ತ ಕೈನು ನೆಲಕ್ಕು ಉರಿದು ಲಕ್ಕದುಂತಿಯೇ ಎಲ್ಲೆ ಗುಡ್ಡೆನೆ ಅಯನೆದುರು ಉಂತಿಲಕ್ಕ ತೋಜಿನು ಮಲಯಾಳ ಜಟ್ಟಿಗೆ ಮಲಯಾಳ ಜಟ್ಟಿಗಳ ಬಾಚೆಗಳ ಜಟ್ಟಿ ಕಾಳಗ ನಡಪುಂಡು ಊರೊಮ್ಮೆ ಸುದ್ದಿ ಆಂಡು ಅರಂತಳೆ ತೆದುರದ ಬಾಕಿಮಾರು ಕಂಡೋಡು ಊರಿಗೆ ಊರೇ ಜನಮಾನಿ ಸೇರಿದಂಡು ಅರಸಲು ತೈನಾತಿಲು ಒಟ್ಟಿಗೆ ಬತ್ತದು ಅರೆ ಪೀಟೋಡು ಕುಳ್ಳಿಯರು ಬಾಚೆ ಬತ್ತದು ತೆರೆ ತಗ್ಗದು ಕೈ ಮುಗಿದು ಅರಸುಲೆಡ ಅನ್ವೊಂದಿಗೆ ನಿಟ್ಟೊಂಡೆ ಬ್ಯಾಂಡ್ ವಾದ್ಯದೊಟ್ಟಿಗೆ ಮಲಯಾಳ ಜಟ್ಟಿನ ಲೆತ್ತೊಂದು ಬರೆಯರೆ ಜವನೇರನ್ನು ಕಳಪುಡಿಯರು ಬಾಚೆ ಅಂಗ ಸಾಧನೆ ಮುಳ್ತೊಂದು ಸರ್ರೋಗು ಬೆಪ್ಪು ಪುಟ್ಟೆ ಏತು ಪುರ್ತಾನ್ಲ ಬ್ಯಾಂಡ್ ದಕ್ಷಣ ಸೊರಕೇಂಡಿಜಿ ಪೋಯಿ ಜವನೇರು ಬತ್ತಿಜೇರು ಅರಸುಲಿಗೆ ಸೈರಣೆ ತತ್ತಂಡು ಒಂತೆ ಪುರ್ತಾನಗ ಒರಿ ತೈನಾತಿ ಪಾರೊಂದು ಬತ್ತೆ ಅರಸುಲೆ ಮಲಯಾಳ ಜಟ್ಟಿ ಓಳ್ಳ ತೋಜ್ಜೇರು ಊರಿಡೀ ನಾಡಿಯರು ಅಯೇ ಜೈದನ ಅದೆಟ್ಟು ಅಯನ ಗಂಟು ಮಾರಾಪುಲ ತೋಜ್ಜಿ ಅಯ ಪಂಡೆ ಕೊಪ್ಪರ ಪುಂಟುದು ಎಣ್ಣೆದತ್ತಿನ ಬಾಚನ ರೆಟ್ಟದ ಬಲ ತೂದು ಸವಾಲು ಪಾಡದು ನಾಚಿಗೆಟ್ಟನು ಬಿಡ್ಚಿಂದು ನಡಿರ್ಲಿಡೇ ಗಂಟು ಮಾರೋ ಪತ್ತೊಂದು ಮಲಯಾಳ ಜಟ್ಟಿ ತನಕಾಗಿ ಸಾಧಿಪತ್ತಿನ ಮಾತ್ರ ಏರ್ಲ ತುಯಿಜೇರು ಈತೇನ ಬಾಚನ ಬಿರ್ಸಾತಿಗೆ ಕತೆ ನನ್ನಲ್ಲ ಉಂಡು ಕೇನ್ಲೆ ಆನಿ ಅರಸುಲು ಆಗ ಪಣ್ಣಿನ ಒಂಜಿ ಚಲ್ಲದ ಪಾತೆರ ಉದಲದ ಲೆಕ್ಕ ಆಯನ ತೆರೆ ತಿಂದೊಂದೇ ಇತ್ತುಂಡು ಕಕ್ಕೆ ಗುಂತನ ಸಂಬಜ್ಜ ಬೆಲಕ ಏನು ಕೊನೈನಿಕ್ಕು ಕಕ್ಕೆ ಮಿಡತಾಯ ಎಂದು ರಡ್ ರಡ್ ಸರ್ತಿ ಪಂಡಿ ಪಾತಿರನು ಆಯ ಸೈನೇಟ ಮರಪೈ ಅರಸುಲಿನ ಪಾತಿರನು ಅರೆಗೆ ಪಿರ ಬೂಟಿಯರೆ ಆನಿ ದಿನ ಬತ್ತಂಡು ಆನಿ ಕಾಂಡೆ ಬಾಚೆ ಅರಂತಡೆಕ್ಕೆ ಬಣ್ಣಗ ಅರಂತಡೆ ತೆದುರದ ಚೌಕಿ ಜಾಲುಡು ಪತ್ತು ಮುಡಿ ಬಾರ್ ಬೇಯಿಪಾದ ನುಂಗೆರೆ ಪಡೆದಿತ್ತೇರು ಒಂಜಿ ರಾಶಿ ಕಕ್ಕೆಲು ಬಾರದ ಮಿತ್ತು ಬುರಿದು ಬಾರಿ ತಿನ್ನೊಂದಿತ್ತುಂಡು ಕಕ್ಕೆ ಮಿಡತಾಯೆ ಅರಸುಲ ಪಣ್ಣಿನ ಪಾತಿರ ಬಾಚನ ನೆಂಪುಗೆ ಬತ್ತಂಡು ಆ ಪಾತಿರನು ಪಿರ ಸಂದಾಯರು ಒಂದೇ ಸರಿಯಾಯಿನ ಸಂದರ್ಭ ಬಾಚೆ ಪೊರ್ತು ಗಜ್ಜರ್ಜೆ ಕೈಪೊಳ್ಳು ಬಾರನ ರಾಶಿ ಮಳ್ತಿ ಅವಳೆ ಬರಿಟ್ಟಿತ್ತನ ಕಾಂಟೆ ಗೋಣಿಲಡು ಬಾರನ ಪೂರ ದಿಂಜಾದು ಒಂಜಿ ಬರಿಟ್ಟದಿಯೇ ಬಾಚನಾಯಿ ಬೇಲನು ಒರಿ ಚಾಕಿರಿದಾಯತುಯೇ ಆ ಸೀದ ಪೋದು ಬಾಚೆ ನುಂಗೆರೆ ಪಾಡಿನ ಬಾರನ ಕಂಡದು ಇಲ್ಲಡೆ ಸಾಗೋಂದುಲ್ಲ ಎಂದು ಅರಸುಲಿಗೆ ದೂರಿ ಕೋರಿಯೇ ಅರಸುಲಿಗೆ ಪಿಸರು ನೆತ್ತಿಗೇರ್ಂಡು ಆರು ಬಾಚನ ಲೆಪಡಾಯರು ಬಾಚೆ ಬತ್ತದು ಅರಸುಲಿಗೆ ಕೈ ಮುಗಿದು ಉಂತಿಯೇ ದಾನೇ ಬಾಚು ನಾಯಿಗೆ ನಸೆಕೊಂಡ ಬಿಸಲೆ ನಕ್ಕಂಡಿಗೆ ಅಂಚಾಂಡ ತನಿನ ಗಾದೆ ನುಂಗೆರೆ ಪಾಡಿನ ಬಾರನ ಕಂಡದು ಇಲ್ಲಡೆ ಸಾಗೋಂದುಲ್ಲನ ಆತು ಧೈರ್ಯ ಬತ್ತುಕೊಂಡ ತನಿಕ್ಕು ಅರಸುಲು ದಟ್ಟಿತು ಕೇಂಡೇರು ಬಾಚೆ ನರ್ಗಜೆ ಅರಸುಲು ಇಂಚನೇ ಕೇನುವರೆಂದು ಅಯ ತೆರೆದೇ ಇತ್ತೆ ಸನ್ನಿಧಾನ ಮಾಪು ಮಲ್ಪೋಡು ಕಕ್ಕೆದ ಮಡೆ ಅರಸುಲು ತಿನ್ನೇರ ಬಲ್ಲಿಯತ್ತೆ ಬಾಚೆ ತಗ್ಗಣ ಸೊರಟು ಪಂಡೆ ಆಯನ ಪಾತೆರದ ಉಳಮರ್ಮ ಅರಸುಲಿಗೆ ಅಂದಾಜಾಯಿಜಿ ಪಂಡ ಯಾನೋಲಿಯ ಕಕ್ಕೆದ ಮಡೆ ತಿಂದೆ ಅರಸುಲು ಕೇಂಡೇರು ಆನಿ ಆನು ತೆರಿಯಂದೆ ಕಕ್ಕೆ ಕುಂತನ ಪೆಲಕ್ಕೈ ಕಾಣತದು ಸನ್ನಿಧಾನ ಒಪ್ಪಿಸಾಯೆ ಆಂಡ ಈ ಕಕ್ಕೆ ಮಡೆತಾಯ ಎಂದು ದೂಷಣೆ ಮಾಡ್ತಾರೆ ಇನಿ ಆನು ಬಣ್ಣಗ ಒಂಜಾತ್ ಕಕ್ಕೆಲು ನುಂಗೆರೆ ಪಾಡಿನ ಬಾರು ಪೆಜ್ಜೊಂದಿತ್ತುಂಡು ಕಕ್ಕೆ ಮಡೆ ಪಾಡಿನ ಬಾರ್ನ ಅರಂತರಿಟ್ಟು ಗಳಸಿರ ಬಲ್ಲಿಯತ್ತೆ ಅರಸುಲೆ ಸಮಾಧಾನ ಪಂಡೆ ಬಾಯ ದಾಯ ಇಂಚ ಮಳತೆ ಎಂದು ಅರಸುಲಿಗೆ ಇತ್ತೆ ತೆರೆಂಡು ಆರು ಮೀಸದಲ್ಲಿಟ್ಟು ಮುಗುರು ತೆಲಿಕೆ ದಲಿತೇರು ಈ ಬೇರೆಡ್ಲ ತಿನ್ಪುನೆಟ್ಲ ಮಾತ್ರ ಉಲ್ಲೆ ಅಂದು ನೆತ್ತೆ ಪಾತಿರಲ್ಲ ಈ ಬಿರ್ಸೆ ಎನ್ನ ಪಾತಿರವನ್ನೇ ಎಂಕ ಸಂದದ ಬಿಡಿಯಾತ ಅರಸುಲು ತೆಲಿತೊಂದು ಪಂಡೇರು ಇಂಚ ಪುಳ್ಕೂರು ಬಾಚನ ಕತೆ ಪಂಡದು ಮುಗಿಯುವನತ್ತು ಕದಿರದ ಸೊರಕ್ಕು ಪೆರ್ಚಿಡು ಬಲಿತನ ಕೋಟೆಗುಂಜ ಗೊತ್ತದ ಎರುನು ತನ್ನ ರೆಟ್ಟದ ಬಲೊಟ್ಟು ಪತ್ತದು ಉಂತಾಯಿನಯ ಬಾಚೆ
ಪಟ್ಲದ ಕೋಟಕನಿಟ್ಟಿತ್ತನ ಮಾಯಿಲ

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಪಾರ್ವತಿ ಕಲ್ಯಾಣ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಜಿ ಸದಾಶಿವಯ್ಯ, ಸಂಗೀತ ಜಿ ಕೆ ವೆಂಕಟೇಶ್.
1: ಇಲ್ಲಮ್ಮ ಹೇಳು. ವನಮಾಲಿ ವೈಕುಂಠಪತಿ.
2: ಹಾಗಲ್ಲ ಪೂಜ್ಯರೇ,

ಈಗ ಕೇಳಿ ಮಂತ್ರಾಲಯ ಮಹಾತ್ಮೆ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ.

ಕೇಳಿ ಪಾರ್ವತಿ ಕಲ್ಯಾಣ ಚಿತ್ರಕ್ಕಾಗಿ ಬಿ ಕೆ ಸುಮಿತ್ರ ಹಾಡಿರುವ ಗೀತೆ. ಚಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್.

ಈಗ ಕೇಳಿ ಮಂತ್ರಾಲಯ ಮಹಾತ್ಮೆ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಸಾಹಿತ್ಯ ಜಿ ವಿ ಅಯ್ಯರ್, ಸಂಗೀತ ರಾಜನ್ ನಾಗೇಂದ್ರ.

ಮುಂದೆ ಕೇಳಿ ಸತೀಶಕ್ತಿ ಚಿತ್ರಕ್ಕಾಗಿ ಪಿ ಲೀಲಾ ಹಾಡಿರುವ ಗೀತೆ. ಸಾಹಿತ್ಯ ಕಣಗಲ್ ಪ್ರಭಾಕರ ಶಾಸ್ತ್ರಿ, ಸಂಗೀತ ಟಿ ಜಿ ಲಿಂಗಪ್ಪ.

ಮುಂದೆ ಕೇಳಿ ಮಂತ್ರಾಲಯ ಮಹಾತ್ಮೆ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಸಾಹಿತ್ಯ ಜಿವಿ ಅಯ್ಯರ್, ಸಂಗೀತ ರಾಜನ್ ನಾಗೇಂದ್ರ.

ಮಲ್ಲಮ್ಮನ ಪವಾಡ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಡಿರುವ ಗೀತೆ. ಸಾಹಿತ್ಯ ಕಣಗಲ್ ಪ್ರಭಾಕರ ಶಾಸ್ತ್ರಿ, ಸಂಗೀತ ವಿಜಯ್ ಭಾಸ್ಕರ್.

ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನ, ರಾಗ್ ಮಾರುವ ತೀನ್ ತಾಳ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನವನ್ನು ಕೇಳಿದಿರಿ. ತಬ್ಲಾ ಸಾಥ್ ಸಬೀರ್ ಖಾನ್. ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ, ಥೋಡಿ ಸಿ ಬೆವಾಫಿ ಚಿತ್ರಕ್ಕಾಗಿ ಭೂಪಿಂದರ್ ಸಿಂಗ್ ಹಾಡಿರುವ ಗೀತೆ. ಸಾಹಿತ್ಯ ಗುಲ್ಜಾರ್, ಸಂಗೀತ ಖಯ್ಯಂ.

0: ಈಗ ಕೇಳಿ ಪ್ಯಾಸ ಚಿತ್ರಕ್ಕಾಗಿ ಹೇಮಂತ್ ಕುಮಾರ್ ಹಾಡಿರುವ ಗೀತೆ. ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯಕ್ಕೆ ಎಸ್.ಟಿ. ಬರ್ಮನ್ ಅವರ ಸಂಗೀತವಿದೆ.
1: ಜಾನೆ ವೋ ಕೈಸೇ

ಈಗ ಕೇಳಿ ಯಹೂದಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ, ಹಜರತ್ ಜೈಪುರಿ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತವಿದೆ.

ಮುಂದೆ ಕೇಳಿ ಪೂರಬೌರ್ ಪಶ್ಚಿಮ್ ಚಿತ್ರಕ್ಕಾಗಿ ಮಹೇಂದ್ರ ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ಇಂದೀವರ್, ಸಂಗೀತ ಕಲ್ಯಾಣ್ಜಿ ಆನಂದ್ ಜಿ.

ಮುಂದೆ ಕೇಳಿ ಹಮ್ ದೋನೋ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಹಾಡಿರುವ ಗೀತೆ. ಸಾಹಿತ್ಯ ಸಾಹಿರ್ ಲುಧಿಯಾನ್ವಿ, ಸಂಗೀತ ಜಯದೇವ್.

0: ಆಕಾಶವಾಣಿ ಮಂಗಳೂರು.
1: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಹದಿಹರೆಯ ವಿಶೇಷವೇ ಸಂಘರ್ಷವೇ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 284ನೆಯ ಕಾರ್ಯಕ್ರಮ ದಿನಾಂಕ 13ರಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
0: ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:30 ಭಾರತಿ ರಘು ಮೂಡಬಿದ್ರೆ ಅವರಿಂದ ಚಿಂತನ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಅರುಣ್ ಕುಮಾರ್. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ಸಿಂಚನ, ಅಜೀರ್ಣದ ಸಮಸ್ಯೆ ಹಾಗೂ ಆಯುರ್ವೇದದಲ್ಲಿ ಪರಿಹಾರ, ಡಾಕ್ಟರ್ ಯೋಗೇಶ್ ಆಚಾರ್ಯ ಸಹ ಪ್ರಾಧ್ಯಾಪಕರು, ಸ್ವಸ್ಥ ವೃತ್ತ ಹಾಗೂ ಯೋಗ ವಿಭಾಗ, ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ವಿಭಾಗ, ಉಡುಪಿ ಕುತ್ಪಾಡಿ. 9:00 ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಆರ್ ಕೃಷ್ಣಮಾಚಾರಿ ಅವರ ವೀಣಾವಾದನ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ವಾದನ, ರಾಗ್ ಮಿಶ್ರ ಶಿವರಂಜನಿ ಮತ್ತು ರಚನಾ ಪಹಾಡಿ. 12:05 ವನಿತಾ ವಿಹಾರದಲ್ಲಿ ನಾಟಕ ಭುವನದ ಭಾಗ್ಯ, ಅಹಲ್ಯಾಬಾಯಿ ಹೋಳ್ಕರ್ ರಚನೆ, ಶ್ರೀಲತಾ ಬಾಳಿಗ ಪ್ರಸ್ತುತಿ, ಸಮುದ್ಯತ ಶ್ರೋತೃಬಳಗ ಮೈಸೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪಿಎಂ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ, ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ, ಗುರುಗಳು ಶಂಭು ಭಟ್, ವಿದ್ಯಾರ್ಥಿಗಳಾಗಿ ಭಾಗವಹಿಸುತ್ತಾರೆ ಅನಂತಮೂರ್ತಿ ಹೊಳ್ಳ ಹಾಗೂ ಪಲ್ಲವಿ ಡಿ. 5:45 ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿಯಲ್ಲಿ ಪುತ್ತೂರಿನ ಮೀನಾಕ್ಷಿ ಇವರೊಂದಿಗೆ ಕೈತೋಟ ಅನುಭವದ ಕುರಿತು ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಕರ್ನಾಟಕ ಸರ್ಕಾರ. 7:45 ಚಿತ್ರಗೀತೆಗಳ ಪ್ರಸಾರವಿರಲಿದೆ. ರಾತ್ರಿ 8:00 ಯುವವಾಣಿ, 8:30 ಕಾವ್ಯಧಾರೆ ಗೋಪಾಲ್ ತ್ರಾಸಿ ಇವರಿಂದ ಸ್ವರಚಿತ ಕವನಗಳ ವಾಚನ, ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ಚಿತ್ರಗೀತೆಗಳು, ಅದಾದ ಬಳಿಕ 10:00 ಶಾಸ್ತ್ರೀಯ ಸಂಗೀತದಲ್ಲಿ ಕುನ್ನುಕುಡಿ ಆರ್ ವೈದ್ಯನಾಥನ್ ಅವರಿಂದ ಪಿಟೀಲು ವಾದನ, ರಾತ್ರಿ 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: In the boys under 15 category, India, six boxers have advanced to the finals, while seven others settled for bronze medals yesterday. And that is the end of this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 11:09 ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಮ್ಮ ನಾಳಿನ ಪ್ರಸಾರ ಬೆಳಗ್ಗೆ 5:55. ನಲ್ಮೆಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ನಾನು ಶ್ರೀಲಕ್ಷ್ಮೀ ಮಠದ ಮೂಲೆ ಕೋರುವ ಶುಭರಾತ್ರಿ. ಜೈ ಹಿಂದ್.